ಶುಭೋದಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 23ನೆಯ ದಿನ, ಅಂದರೆ 2026ನೇ ಎಸ್ವಿ ಸೆಪ್ಟೆಂಬರ್ ತಿಂಗಳ 14ನೆಯ ತಾರೀಕು ಸೋಮವಾರ. ಆತ್ಮೀಯ ಕೇಳುಗರಿಗೆಲ್ಲ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶ್ರೋತೃಗಳಿಗೆ ನಮಸ್ಕಾರ. ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಿದ್ಧತೆ ಸೇರಿದಂತೆ ಹಲವು ಚಟುವಟಿಕೆಗಳು ನಡೆದಿವೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಸಂಭ್ರಮದ ಭಾಗವಾಗಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಎರಡನೇ ಹಂತದ 3 ಆನೆಗಳ ಪಡೆಯು ಮೈಸೂರು ಅರಮನೆ ಆವರಣವನ್ನು ನಿನ್ನೆ ಪ್ರವೇಶಿಸಿದೆ. ಬಂಡೀಪುರದ ರಾಮಪುರ ಆನೆ ಶಿಬಿರದಿಂದ ಚೈತ್ರ ಆನೆ, ಕೊಡಗಿನ ದುಬಾರೆ ಆನೆ ಶಿಬಿರದಿಂದ ಸುಗ್ರೀವ ಆನೆ ಹಾಗೂ ದೊಡ್ಡ ಹರವೆ ಆನೆ ಶಿಬಿರದಿಂದ ರೂಪ ಆನೆ ಆಗಮಿಸಿವೆ. ಜಾಗತಿಕ ದಕ್ಷಿಣ ರಾಷ್ಟೀಯ ಮಾನವ ಹಕ್ಕು ಸಂಸ್ಥೆಗಳ ಹಿರಿಯ ನಿರ್ವಾಹಕರಿಗಾಗಿ ಆಯೋಜಿಸಲಾದ 6 ದಿನಗಳ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕಾರಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ಇಂದು ಆರಂಭವಾಗಲಿದೆ. ರಾಷ್ಟೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಸಮಾರೋಪ ಕಾರ್ಯಕ್ರಮ ಇದೇ 19

ಒಂದು ನಡೆಯಲಿದೆ. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಶೀರ್ಷಿಕೆ ಅಡಿಯಲ್ಲಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿದೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಾಗೂ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ಸರ್ಕಾರ ಕರೆದಿರುವ 3 ದಿನಗಳ ಅಧಿವೇಶನವನ್ನು ವಿಸ್ತರಿಸಿ ಕನಿಷ್ಠ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಹಾಗೂ ಶಾಸಕ ಅರವಿಂದ ಬೆಲ್ಲದ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಪ್ರಸಿದ್ದ ಗೌರಸಮುದ್ರ ಗ್ರಾಮದಲ್ಲಿ ಮಾರಮ್ಮದೇವಿಯ ಜಾತ್ರಾ ಮಹೋತ್ಸವವು ಇಂದಿನಿಂದ ಇದೇ 16ರವರೆಗೆ ಜರುಗಲಿದೆ. ರಾಜ್ಯ ಹಾಗೂ ನೆರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆಯಿದ್ದು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆರ್ಚರಿ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿ ಹೈದರಾಬಾದ್ನಲ್ಲಿ ಅಕ್ಟೋಬರ್ 8ರಿಂದ 18ರವರೆಗೆ ನಡೆಯಲಿದೆ. ಪಂದ್ಯಾವಳಿಯಲ್ಲಿ ಭಾರತದ 36 ಪ್ರಮುಖ ಬಿಲ್ಲುಗಾರರೊಂದಿಗೆ 10 ದೇಶಗಳ 12 ಅಂತಾರಾಷ್ಟೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಕೆಲುಗುರೆ, ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 6:03. ಇನ್ನೀಗ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ 6:05 ನಾದೋಪಾಸನೆಯಲ್ಲಿ ಭಕ್ತಿ ಸಿಂಚನ ನಿಮಗಾಗಿ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ವಂದಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಎಂಟು ಗಂಟೆ 30 ನಿಮಿಷಕ್ಕೆ ಹಿಂದಿ ದಿವಸ ಅಂಗವಾಗಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಂದ ಸಂದೇಶವನ್ನು ಕೇಳಲಿದ್ದೀರಿ. 8:55 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಕುರಿತಾಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಕೆಳಗುರೆ ಗಮನಿಸಿ, ಇಂದು ಬೆಳಿಗ್ಗೆ 9:00 ವಿಶೇಷ ಕಾರ್ಯಕ್ರಮ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ ಮೂಡಿಬರುತ್ತೆ. ಗಣೇಶ ಬಂದ ಕಾಯಿ ಕಡುಬು ತಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. 10:02 ಮತ್ತೊಂದು ವಿಶೇಷ ಕಾರ್ಯಕ್ರಮ ಗಜಮುಖ ಗಣಪ. ಸಂಗೀತ ಸಂಯೋಜಕ ಹಾಗೂ ಗೀತ ರಚನೆಕಾರ ಶ್ರೀ ಸುರೇಶ್ ಅವರೊಂದಿಗೆ ಮಾತುಕತೆ, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಅವರದು. ಇಂದು ಬೆಳಿಗ್ಗೆ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳು. 11:30 ಕಲಾ ಭಾರತಿ. 12:05 ಕೇಳಿ ಕರೆಗೊಂದು ಹಾಡು. 1:02 ಕನ್ನಡ ಚಿತ್ರಗೀತೆಗಳು. ಇಂದು ಮಧ್ಯಾಹ್ನ 1:20 ಕೇಳಿ ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದಂತಹ ಚಿತ್ರಗೀತೆಗಳು. 2:15 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಸಖಿ ಸಹೇಲಿ ಮತ್ತು ಹಿಂದಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಇಂದು ಸಂಜೆ 4:00 ಪರಿಮಳ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಈ ಸಂಜೆ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, 6:02 ಗಾನ ಬಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಇಂದು ರಾತ್ರಿ 7:22 ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. ಇಂದು ರಾತ್ರಿ 8:02 ಭಾವಚಿತ್ತಾರ. 10:02 ಕೇಳಿ ಪ್ರೇಮನಿನಾಥ. ಪ್ರೀತಿಯ ಕೇಳುಗರೆ, ಇದುವರೆಗೆ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ವಿಶೇಷ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇವತ್ತು ಗೌರಿ ಗಣೇಶ ಹಬ್ಬದ ಸಂಭ್ರಮ ಇದೆ, ಹಾಗಾಗಿ ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರುತ್ತೆ. ಎಲ್ಲವನ್ನ ಆಲಿಸಬೇಕು ಅನ್ನೋದಾದರೆ 102.9 ಎಫ್ಎಂ ಟ್ಯೂನ್ ಮಾಡಬೇಕು. ಇನ್ನೀಗ ಆರಂಭಿಸೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ನಾದೋಪಾಸನೆ ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವಿಜಯಕುಮಾರ್ ಅವರ ರಚನೆ ಇದಾಗಿತ್ತು. ಮುಂದಿನ ಗೀತೆಯನ್ನ ಕೇಳೋಣ. ಆರ್ ಎನ್ ಜೈಗೋಪಾಲ್ ಅವರ ರಚನೆಯ ಭಕ್ತಿಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ.

ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಮಂಜುಳಾ ಸುಬ್ಬರಾಯರ ರಚನೆಯನ್ನ ಕೇಳಿದ್ರಿ. ಗೌರಿ ಗಣೇಶ ಚತುರ್ಥಿಯ ಹಬ್ಬ ನಾಡಿನೆಲ್ಲೆಡೆ ಮನೆ ಮಾಡಿದೆ. ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಿ.

ಶ್ಲೋಕ ಇದು. ಇವತ್ತು ಸ್ವರ್ಣಗೌರಿ ಹಬ್ಬ ಸಹ ಹೌದು. ಸ್ವರ್ಣ ಅಂದರೆ ಬಂಗಾರ, ಸ್ವರ್ಣಗೌರಿ ಅಂದರೆ ಬಂಗಾರದ ಬಣ್ಣದಂತೆ ಹೊಳೆಯುವ ಜಗನ್ಮಾತೆ ಶ್ರೀಗೌರಿ ಅಂಥೇಳಿ. ಪಾರ್ವತಿಗೆ ಇರುವ ಮತ್ತೊಂದು ಹೆಸರೇ ಗೌರಿ. ಈ ಗೌರಿ ಗಣೇಶ ಹಬ್ಬಕ್ಕೆ ಅದರದೇ ಆದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಕೇಳುಗರೆ. ಗೌರಿ ಅಥವಾ ಪಾರ್ವತಿಯ ತಂದೆ ಪರ್ವತರಾಜ, ಹಿಮಾಲಯದಲ್ಲಿ ಇರುವಂತಹ ಒಂದು ಭೂಲೋಕ. ಗೌರಿ ಶಿವನನ್ನ ಮದುವೆ ಆದಮೇಲೆ ಶಿವನ ಜೊತೆ ಕೈಲಾಸದಲ್ಲಿ ನೆಲೆಸ್ತಾಳೆ. ಆದರೆ ವರ್ಷಕ್ಕೊಮ್ಮೆ ತವರಿಗೆ ಅಂದರೆ ಈ ಭೂಮಿಗೆ ಬಂದು ಪೂಜೆಯನ್ನು ಸ್ವೀಕರಿಸಿ ಹೆಣ್ಣು ಮಕ್ಕಳಿಂದ ಭಾಗಿನವನ್ನು ಪಡೆದು ಸಂತೃಪ್ತಳಾಗಿ ಕೈಲಾಸಕ್ಕೆ ಅಂದರೆ ತನ್ನ ಗಂಡನ ಮನೆ ಅಂದರೆ ಶಿವನ ಮನೆಗೆ ಹೋಗ್ತಾಳೆ ಅನ್ನೋದು ನಂಬಿಕೆ. ಅದು ಸಹ ಒಬ್ಬಳೇ ಹೋಗಲ್ಲ, ಗೌರಿಯ ಪುತ್ರ ಗಣೇಶ ಬಂದು ತನ್ನ ತಾಯಿ ಗೌರಿಯನ್ನು ಕರೆದುಕೊಂಡು ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಅನ್ನೋದು ಈ ಹಬ್ಬಕ್ಕೆ ಇರುವಂತಹ ಒಂದು ವಿಶೇಷವಾದ ಪೌರಾಣಿಕ ಹಿನ್ನೆಲೆ.

ಕೇಳುಗರೆ, ಇವತ್ತು ಗೌರಿ ಹಾಗೂ ಗಣೇಶ ಚತುರ್ಥಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿಯನ್ನ ಪ್ರಾರ್ಥಿಸುವಂತಹ

ಶ್ರಾವಣ ಕಳೆದು ಭಾದ್ರಪದ ಮಾಸ ಬಂತು ಅಂದ್ರೆ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೀವಿ ಅಂತಾನೆ ಅರ್ಥ. ಗೌರಿ ಹಬ್ಬವನ್ನ ಅದ್ಧೂರಿಯಾಗಿ ಇವತ್ತು ಆಚರಿಸ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮುತ್ತೈದೆಯರು ತಮ್ಮ ಪತಿಯ ಆಯಸ್ಸು ವೃದ್ಧಿಯಾಗಲಿ ಅಂತ ಅನ್ನೋದ್ರ ಜೊತೆಗೆ ಕುಟುಂಬದ ಶ್ರೇಯಸ್ಸಿಗಾಗಿ ಸ್ವರ್ಣ ಗೌರಿ ವ್ರತವನ್ನ ಆಚರಿಸ್ತಾರೆ. ಶಿವನ ಅರ್ಧಾಂಗಿ ಪಾರ್ವತಿ ಕಟ್ಟುನಿಟ್ಟಿನ ಉಪವಾಸ ವ್ರತವನ್ನ ಮಾಡ್ತಾ ಅರ್ಪಣ ಅಂತ ಕರೆಸ್ಕೊಂಡು ಶಿವನನ್ನ ಪಡೆದ್ಲು ಅನ್ನೋ ಕಥೆ ಸಹ ಇದೆ. ಅಂತಹ ಹಠ ಸಾಧನೆಯ ಗೌರಿಯನ್ನ ಇವತ್ತು ಪೂಜಿಸಿದ್ರೆ ನಾವು ಸಹ ಬದುಕಲ್ಲಿ ನೆಮ್ಮದಿಯನ್ನ ಯಶಸ್ಸನ್ನ ಪಡಿಬಹುದು ಅನ್ನೋ ನಂಬಿಕೆಯಿಂದ ಮಹಿಳೆಯರು ಇವತ್ತು ಸ್ವರ್ಣ ಗೌರಿ ವ್ರತವನ್ನ ಆಚರಿಸ್ತಾರೆ.

ಕೆಳಗುರೆ, ಇವತ್ತು ಶ್ರದ್ಧಾಭಕ್ತಿಯಿಂದ ನಾಡಿನ ಜನತೆ ಗೌರಿ ಗಣೇಶ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಗೌರಿ ಹಬ್ಬದಲ್ಲಿ ಮುಖ್ಯವಾಗಿ ಬಾಗಿನ ಕೊಡುವಂತಹ ಪದ್ಧತಿ ಇದೆ. ಮರದ ಬಾಗಿನ ಕೊಡಬೇಕಾದ್ರೆ ಈ ಒಂದು ಶ್ಲೋಕವನ್ನ ಹೇಳಿಕೊಟ್ರೆ ದಾನ ಮಾಡಿದಂತಹ ಪುಣ್ಯ ಲಭಿಸುತ್ತೆ ಅಂತ ಹೇಳಿ ಪುರಾಣ ಸಹ ಹೇಳುತ್ತೆ. ರಾಮಪತ್ನಿ ಮಹಾಭಾಗಿ ಪುಣ್ಯಮೂರ್ತಿ ನಿರಾಮುಖಿ ಮಾಯಾ ದತ್ತಾಣಿ ಸೂರ್ಪಾಣಿ ಗೃಹಾಣಿ ಮಾನಿ ಜಾನಕಿ ಅಂತ ಹೇಳಿ ಈ ಒಂದು ಶ್ಲೋಕವನ್ನ ಹೇಳಿ ಬಾಗಿನವನ್ನ ಕೊಡ್ತಾರೆ ಈ ಶುಭ ದಿನದಲ್ಲಿ.

ಕೆಳಗ್ರೆ ಹಬ್ಬ ಅಂದ್ರೆ ಸಂಭ್ರಮ, ಹಬ್ಬ ಅಂದ್ರೆ ಸಡಗರ, ಹಬ್ಬ ಅಂದ್ರೆ ಹೊಸ ಬಟ್ಟೆ, ರುಚಿಯಾದ ಊಟ, ನೆಂಟರಿಷ್ಟರ ಆಗಮನ, ದೇವರ ಪೂಜೆ. ಅಬ್ಬಬ್ಬಾ, ಹಬ್ಬ ಅನ್ನೋ ಹೆಸರಲ್ಲಿ ಏನೆಲ್ಲ ಇದೆ ಅಲ್ವಾ? ಹೌದು, ಹಬ್ಬ ಮನಸ್ಸಿಗೆ ಖುಷಿ, ನೆಮ್ಮದಿ, ಶಾಂತಿ ಎಲ್ಲವನ್ನ ನೀಡುತ್ತೆ. ಇವತ್ತು ಸಹ ನಾವು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಇದ್ದೀವಿ.

ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಹಬ್ಬ ಅನ್ನೋದು ಖುಷಿ ಸಂಭ್ರಮ ನೀಡುವಂತಹ ವಿಷಯ. ಹಬ್ಬದ ದಿನ ಮನೆಯ ಎಲ್ಲ ಜನರಿಗೂ ಅವ್ರದ್ದೇ ಆದ ಕೆಲಸ ಇರುತ್ತೆ. ಅಮ್ಮಂದ್ರಿಗೆ ಅಡುಗೆ ಮನೆಯಲ್ಲಿ ರುಚಿಯಾದ ತಿಂಡಿ ತಿನಿಸು ಮಾಡುವಂತಹ ಕೆಲಸ ಆದರೆ, ಪುಟ್ಟ ಮಕ್ಕಳಿಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಮನೆಯಲ್ಲೆಲ್ಲ ಓಡಾಡ್ತಾ ಅಡುಗೆ ಮನೆಯಲ್ಲಿ ಅಮ್ಮ ಮಾಡ್ತಿರೋ ತಿಂಡಿನ ಕದ್ದು ತಿನ್ನೋ ಕೆಲಸ, ಇನ್ನು ಮನೆಯ ಹಿರಿಯರು ದೇವರ ಮನೆನ ಅಲಂಕಾರ ಮಾಡುವಂಥದ್ದು, ಅಂದರೆ ಹೂವಿನ ಅಲಂಕಾರ, ಮಾವಿನ ತೋರಣ ಕಟ್ಟೋದು, ಹೀಗೆ ಹಬ್ಬ ಅನ್ನೋದು ಮನೆಯ ಎಲ್ಲರಿಗೂ ಸಂಭ್ರಮವನ್ನು ನೀಡುತ್ತೆ.

ನಾದೋಪಾಸನೆ ಕಾರ್ಯಕ್ರಮ ಕೇಳಿದ್ರಿ. ಕೇಳುಗ್ರೆ, ಇಂದು ಬೆಳಿಗ್ಗೆ 9 ಗಂಟೆಗೆ ಕೇಳಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಇದೆ ಇಂದು ಬೆಳಿಗ್ಗೆ 9 ಗಂಟೆಗೆ. ಹತ್ತು ಗಂಟೆ 2 ನಿಮಿಷಕ್ಕೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಗಜಮುಖ ಗಣಪ. ರಾಷ್ಟ ಪ್ರಶಸ್ತಿ ಪಡೆದಂತಹ ಕಂದೀಲು ಚಿತ್ರದ ಸಂಗೀತ ಸಂಯೋಜಕ ಹಾಗೂ ಗೀತ ರಚನೆಕಾರ ಶ್ರೀ ಸುರೇಶ್ ಅವರೊಂದಿಗೆ ಮಾತುಕತೆ, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಅವರದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿ, ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ 2 ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು. ಕಜಾಕಿಸ್ತಾನ್ ಅಧ್ಯಕ್ಷ ಖಾಸಿಂ ಜೊಮಾಟ್ ಟೋಕಯೇವ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ನಿನ್ನೆ ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿ ಅವರು ಭಾರತ ಕಜಾಕಿಸ್ತಾನ್ ನಡುವಿನ ಸಂಬಂಧಗಳನ್ನು ನೆನಪಿಸಿ ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17ರಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಗೃಹ ಸಚಿವ ಅಮಿತ್ ಶಾ ಮುಂಬೈನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರಾವಳಿ ಗ್ರಾಮ ಜೂನಪಥದಲ್ಲಿ ಶಸ್ತಾಸ್ತ ಮತ್ತು ಕ್ಷಿಪಣಿ ಪರೀಕ್ಷಾ ಕ್ಷೇತ್ರ ಸ್ಥಾಪಿಸಬೇಕೆನ್ನುವ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ದಿ ಸಂಸ್ಥೆಯ ಪ್ರಸ್ತಾಪಕ್ಕೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುಬೇಂದು ಅಧಿಕಾರಿ ಅನುಮೋದನೆ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಗಣೇಶ ಸಮಿತಿಗಳು ಶಾಂತಿಯುತವಾಗಿ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹಬ್ಬ ಆಚರಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಗಣೇಶೋತ್ಸವದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಜನರ ಭಾವನೆಗಳನ್ನು ಪ್ರಚೋದಿಸುತ್ತಿದ್ದು

0: ಸರ್ಕಾರ ಯಾವುದೇ ಧಾರ್ಮಿಕ ಆಚರಣೆಗೆ ನಿರ್ಬಂಧ ಹೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ದೇಶದ ಯೂನಿಕಾರ್ನ್ ರಾಜಧಾನಿ ಮಾತ್ರವಲ್ಲದೆ ಶತಕೋಟಿ ಡಾಲರ್ ಮೌಲ್ಯ ತಲುಪಲಿರುವ ಸುನಿಕಾರ್ನ್ ನವೋದ್ಯಮಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಭಾರತದ ಮಹಿಳಾ ಹಾಗೂ ಪುರುಷರ ಹಾಕಿ ತಂಡಗಳು ಜೂನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಭೆಗಳಿಗೆಲ್ಲ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು, ಸಂವಿಧಾನದ ಆಶಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಈಗ ವಾರ್ತೆಗಳ ವಿವರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಉಪಕ್ರಮದಡಿ 8ರಿಂದ 11ನೇ ತರಗತಿಯ ರಾಜ್ಯದ 215,577 ಮಕ್ಕಳಿಗೆ ಗ್ರಾಮಾನುಭವ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಈ ಕುರಿತು ಒಂದು ವರದಿ.
1: ಶಾಲಾ ಶಿಕ್ಷಣ ಮತ್ತು ಕಲಿಕಾ ಶ್ರೇಷ್ಠತೆ ಪ್ರಕಲ್ಪದಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ 100 ದಿನಗಳ ಆಡಳಿತ ಪೂರ್ಣಗೊಳಿಸಿದ ಹಿನ್ನೆಲೆ ಆಡಳಿತ ಅಭಿವೃದ್ಧಿ ಮತ್ತು ಒಳಗೊಳ್ಳುವಿಕೆ ಕಾರ್ಯಸೂಚಿ ಭಾಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣಾ ಸಂಸ್ಥೆ ಕ್ರಮಗಳು ರೈತ ಉತ್ಪಾದಕರ ಸಂಸ್ಥೆಗಳು ಕೃಷಿ ತೋಟಗಾರಿಕೆ ಪಶುಪಾಲನೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳ ಕುರಿತು ಪ್ರಾಯೋಗಿಕ

0: ಅನುಭವ ಪಡೆಯಲಿದ್ದಾರೆ. 58 ಪಿಎಂ ಶ್ರೀ ಶಾಲೆಗಳು, 60 ಕೆಪಿಎಸ್ ಶಾಲೆಗಳು, 42 ಸರ್ಕಾರಿ ಶಾಲೆಗಳು, 39 ಅನುದಾನಿತ ಶಾಲೆಗಳು ಹಾಗೂ 732 ಅನುದಾನರಹಿತ ಶಾಲೆಗಳಿಂದ ಮಕ್ಕಳನ್ನು ಆಯ್ದುಕೊಳ್ಳಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಬೆಳಗಾವಿ ಜಿಲ್ಲೆಯ ಆಡಳಿತ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ.
1: ಅನುಭವ ಆಧಾರಿತ ಶಿಕ್ಷಣದ ಹೆಜ್ಜೆಯಾಗಿ ಗ್ರಾಮಾನುಭವ ಎನ್ನುವಂತಹ ಕಾರ್ಯಕ್ರಮ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಅನುಭವದ ಅಂತರವನ್ನು ಕಡಿಮೆ ಮಾಡುವುದಾಗಿದೆ. ನಗರ ಭಾಗದ 5 ಶಾಲೆಯ ಮಕ್ಕಳು ಗ್ರಾಮೀಣ ಭಾಗಕ್ಕೆ ತೆರಳಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಲೆ, ಸಂಸ್ಕೃತಿ ಮತ್ತು ಅಲ್ಲಿಯ ಜನರ ಬದುಕಿನ ನೈಜ ಹಾಗೂ ಪ್ರಾಯೋಗಿಕ ಅನುಭವವನ್ನ ಪಡೆಯುತ್ತಾರೆ. ಕೃಷಿಯ ವಿವಿಧ ಪದ್ಧತಿಗಳು, ಮಣ್ಣಿನ ವಿಧಗಳು, ಗ್ರಾಮೀಣ ಉತ್ಪಾದನಾ ವ್ಯವಸ್ಥೆಯ ಅರಿವನ್ನು ಸಹ ಅವರು ಪಡೆಯುತ್ತಾರೆ. ರೈತ ಉತ್ಪಾದನಾ ಸಂಸ್ಥೆಗಳು ಮತ್ತು ಸ್ವಯಂ ಸಹಾಯಕ ಗುಂಪುಗಳ ಮೂಲಕ ಕೃಷಿ ಉತ್ಪನ್ನಗಳ ಮೌಲ್ಯ ಸರಪಳಿ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸುವುದು ಸಹ ಗ್ರಾಮಾನುಭವದ ಮುಖ್ಯ ಉದ್ದೇಶವಾಗಿದ್ದು, ಸ್ಥಳೀಯ ಕಲೆ, ಪರಂಪರೆ, ಸಮುದಾಯದ ಜೀವನದ ವಿವಿಧ ಆಯಾಮಗಳನ್ನು ನೇರವಾಗಿ ನೋಡುವುದರ ಮೂಲಕ ಅನುಭವಿಸಿ ಚಿತ್ರಾತ್ಮಕ ಕಲಿಕೆಯಾಗಿ ಮಾರ್ಪಟ್ಟು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ.
2: ಕೇಂದ್ರ ಹಾಗೂ ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮಂತ್ರಾಲಯಗಳು ರಾಜ್ಯದ ಯುವಜನರ ವೃತ್ತಿಪರ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಿದ್ದು, ಆಸಕ್ತರು ಜಾಲತಾಣ www.skillindiadigital.gov.in ಮೂಲಕ ನಾಳೆ ಒಳಗೆ ಹೆಸರು ನೋಂದಾಯಿಸಬಹುದು. ಚೀನಾದ ಶಾಂಘೈನಲ್ಲಿ ಇದೇ ತಿಂಗಳು ಆಯೋಜಿತ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ 16 ಅಭ್ಯರ್ಥಿಗಳು ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. 2028 ವಿಶ್ವ ಕೌಶಲ್ಯ ಸ್ಪರ್ಧೆ ಜಪಾನ್ನಲ್ಲಿ ನಡೆಯಲಿದ್ದು, ರಾಜ್ಯದ ಪ್ರತಿಭಾವಂತ ಯುವಜನರನ್ನು ಆಯ್ಕೆ ಮಾಡಲು ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಲಾಗಿದೆ. ಸೇವೆ, ಸಹಾನುಭೂತಿ, ಒಳಗೊಳ್ಳುವಿಕೆ ಮತ್ತು ಸ್ವಾವಲಂಬನೆಯ ಹೊಸ ಅಧ್ಯಾಯ ಮಾತೃಶ್ರೀ ಮನೋವಿಕಾಸ ಚಿಕಿತ್ಸಾ ಕೇಂದ್ರದ ನೂತನ ಕೇಂದ್ರದ ಉದ್ಘಾಟನೆಯಿಂದ ಆರಂಭವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಗೌಡಹಳ್ಳಿಯಲ್ಲಿ ನೂತನ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಗೌರವ ಮತ್ತು ಘನತೆಯಿಂದ ಬದುಕಲು ಸಾಧ್ಯವಾಗುವಂತಹ ಸಮಾಜ ನಿರ್ಮಾಣವೇ ಸಾಂವಿಧಾನಿಕ ಮೌಲ್ಯಗಳ ನಿಜವಾದ ಆಶಯ ಎಂದರು. ಪದ್ಮಶ್ರೀ ಪುರಸ್ಕೃತ ಡಾ ಎಸ್ಜಿ ಸುಶೀಲಮ್ಮ, ಡಾ ಸುರೇಶ್ ಹನಗವಾಡಿ, ಮಾತೃಶ್ರೀ ಮನೋವಿಕಾಸ ಸಂಸ್ಥೆಯ ಮಹಾಪೋಷಕ ಗೋಪಾಲ್ ಹೊಸೂರ್ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು, ಇಂದಿನಿಂದ 11 ದಿನಗಳ ಕಾಲ ಗಣೇಶೋತ್ಸವದ ಸಂಭ್ರಮಾಚರಣೆ. ಗೌರಿ ಗಣೇಶ ಹಬ್ಬ ಕುಟುಂಬ, ಸಂಸ್ಕೃತಿ, ಪ್ರಕೃತಿ ಮತ್ತು ಜ್ಞಾನವನ್ನು ಒಟ್ಟುಗೂಡಿಸುವ ಭಾರತೀಯ ಪರಂಪರೆಯ ಸುಂದರ ಅಭಿವ್ಯಕ್ತಿಯಾಗಿದೆ. ಶ್ರೀ ಗಣೇಶನನ್ನು ವಿಘ್ನವಿನಾಶಕ, ಬುದ್ಧಿ, ವಿವೇಕ ಮತ್ತು ಶುಭಾರಂಭದ ಪ್ರತೀಕವಾಗಿ ಪೂಜಿಸಲಾಗುತ್ತಿದೆ. ನಾಡಿನ ಪ್ರಸಿದ್ಧ ದೇಗುಲಗಳಾದ ಉತ್ತರ ಕನ್ನಡ ಜಿಲ್ಲೆ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ, ಗೋಕರ್ಣದ ಮಹಾಬಲೇಶ್ವರ ಕ್ಷೇತ್ರದ ಗಣಪತಿ, ಉಡುಪಿಯ ಕುಂಭಾಶಿಯ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ, ಮೈಸೂರಿನ ಕೌಶಿಕಿ ಗಣಪತಿ ಹಾಗೂ ಬೆಂಗಳೂರಿನ ಬಸವನಗುಡಿಯ ದೊಡ್ಡಗಣಪತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಶಾಸ್ತ್ರೋಕ್ತ ವಿಧಿವಿಧಾನಗಳು ನಡೆಯುತ್ತಿವೆ.
6: ರಾಷ್ಟಪತಿ ದ್ರೌಪದಿ ಮುರ್ಮು

0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನಾಡಿನ ಜನತೆಗೆ ಅನೇಕ ಗಣ್ಯರು ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಮೃದ್ಧಿ ಹಾಗೂ ಸುಭೀಕ್ಷೆಗಾಗಿ ಪ್ರಾರ್ಥಿಸಿದ್ದಾರೆ. ಅರ್ಥಪೂರ್ಣವಾಗಿ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಹಬ್ಬದ ಆಚರಣೆಗೆ ತಮ್ಮ ಸಂದೇಶಗಳಲ್ಲಿ ಜನತೆಗೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಿಂದ ಪ್ರೇರಣೆ ಪಡೆದ ಧಾರವಾಡದ ಅಡಕಿಯೋಣಿಯ ಶ್ರೀ ಬಸವೇಶ್ವರ ಯುವಕ ಸಂಘ ಈ ಬಾರಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಮೊಬೈಲ್ ವ್ಯಸನದಿಂದ ಮಕ್ಕಳು ಹಾಗೂ ಯುವಜನತೆ ದೂರವಿರುವಂತೆ ಜಾಗೃತಿ ಮೂಡಿಸಲು ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ ಎಂಬ ಮಾದರಿ ಆಂದೋಲನ ರೂಪಿಸಿದೆ. ಪುಸ್ತಕ ಸಂಸ್ಕೃತಿ ಪರಿಚಾರಿಕೆಯ ಧ್ಯೇಯದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವದ ರೂವಾರಿ ಬಾಲಗಂಗಾಧರ್ ತಿಲಕ್ ಅವರಿಗೆ ಗೌರವ ಅರ್ಪಿಸುತ್ತಿದ್ದಾರೆ. ಯುವಕ ಮಂಡಳದ ವಿಶ್ವಸ್ಥ ಉದಯ್ ಎಂಡಿಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸರ್ವರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಧಾರವಾಡದ ಅಡಕಿಯೋಣಿಯ ಶ್ರೀ ಬಸವೇಶ್ವರ ಯುವಕ ಮಂಡಳದ ಸದಸ್ಯರು ಕಳೆದ 45 ವರ್ಷಗಳಿಂದ ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಒಂದು ವಿಶೇಷ ಧ್ಯೇಯದೊಂದಿಗೆ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಸಂಪ್ರದಾಯ. ಈ ಬಾರಿ ನಾವು ಆಯ್ದುಕೊಂಡ ಧ್ಯೇಯ ಮಕ್ಕಳೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇಡೀ ದಿನದಲ್ಲಿ ಕೇವಲ 30 ನಿಮಿಷಕ್ಕೆ ಸ್ಕ್ರೀನ್ ಟೈಮ್ ಅನ್ನು ಇಳಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳೋಣ ಎಂದು ನಮ್ಮ ಗಣೇಶೋತ್ಸವ ಮಂಟಪದಲ್ಲಿ ಈ ಬಾರಿ ರೂಪಕವನ್ನು ಏರ್ಪಡಿಸಿದ್ದೇವೆ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಪರಿಸರ ಸ್ನೇಹಿ ಜನೋಪಯೋಗಿಯಾಗಿ ಸಾಂಪ್ರದಾಯಿಕ ಜನಪದ ಕಲಾತಂಡಗಳನ್ನು ಗಣೇಶ ವಿಸರ್ಜನೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾದರಿ ಗಣೇಶೋತ್ಸವವನ್ನಾಗಿ ಆಚರಿಸುತ್ತಿದ್ದೇವೆ.
0: ಸಂಕ್ಷಿಪ್ತ ಸುದ್ದಿಗಳು. ಇಂದು ರಾಷ್ಟ್ರಭಾಷೆ ಹಿಂದಿ ದಿನಾಚರಣೆ. 1949 ಸೆಪ್ಟೆಂಬರ್ 14ರಂದು ಸಂವಿಧಾನ ಸಭೆ ದೇವನಾಗರಿ ಲಿಪಿಯ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯಾಗಿ ಅಂಗೀಕರಿಸಿತು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಎರಡನೇ ತಂಡದಲ್ಲಿ 3 ಆನೆಗಳು ಅರಮನೆಗೆ ಆಗಮಿಸಿವೆ. ಚಾಮರಾಜನಗರ ಜಿಲ್ಲೆಯಲ್ಲಿ 7 ಬಾಲಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. 3 ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಗದಗ್ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸೌರವಿದ್ಯುತ್ ಉತ್ಪಾದನಾ ಘಟಕ ಉದ್ಘಾಟಿಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗೌರಸಮುದ್ರ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಕೇಂದ್ರ ಸರ್ಕಾರ ಇಕೆವೈಸಿ ಕಡ್ಡಾಯಗೊಳಿಸಿದೆ. ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸ್ವಯಂ ದೃಢೀಕರಣಕ್ಕೆ ಅವಕಾಶವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 FM ರೈನ್ಬೋ 101.3 MHz, 8:45 ಹಾಗೂ 6:00 ವಿವಿಧ ಭಾರತಿ 102.9 FM, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು.

ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಪ್ರೀತಿಯ ಕೇಳುಗರೆ, ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು, ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು ಆದ್ಯ ರಂಗಾಚಾರ್ಯ ಶ್ರೀರಂಗರು.
4: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಟಂತ ಹಳ್ಳಿಯೊಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಟ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲಲ್ಲಿ ಇಂಗ್ಲೀಷ್ ಕಲಿತು ಪೂನಾ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು BA ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನೋ ಆಶಯ ಮಗ ICS ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ICS ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ದಲ್ಲಿ ಭಾಷಾಶಾಸ್ತ್ರ ಕಲಿತು MA ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ್ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಳ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ. ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬೆರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವು ಇಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನೆ. ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿಯಾಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರೋ ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಅದಕ್ಕೆ ಅನೆಸ್ಥೆಟಿಕ್ ಕೊಡ್ತಾರೆ. ನಾನು ನೋವಾಗ್ತದೆ ಅಂತ ತಿಳಿದು ನಗುವಂತ ಅನೆಸ್ಥೆಟಿಕ್ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನೆಸ್ಥೆಟಿಕ್ ಆಪರೇಷನ್.
3: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಭಾವಗೀತೆಗಳನ್ನ ಕೇಳೋಣ. BR ಛಾಯಾ ಅವರ ಧ್ವನಿಯಲ್ಲಿ ಕೇಳಿ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

ಕೆಳಗರೆ ಇವತ್ತು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೀವಿ. ಹಬ್ಬ ಅಂದ್ರೆ ಮನೆ ಮುಂದೆ ರಂಗೋಲಿ ಇರುತ್ತೆ, ಹೊಸ ಬಟ್ಟೆಯ ಸಂಭ್ರಮ ಇರುತ್ತೆ, ಹೂವಿನ ಪರಿಮಳ, ಅಡುಗೆ ಮನೆಯ ಸಿಹಿ ಗಮ, ಬಂಧು ಬಳಗದ ಓಡಾಟ ಇರುತ್ತೆ, ಮಕ್ಕಳ ನಗು, ಹಿರಿಯರ ಆಶೀರ್ವಾದ, ಇವೆಲ್ಲವೂ ಸೇರಿ ಒಂದು ಹಬ್ಬದ ಖುಷಿಯನ್ನ ನಮಗೆ ತರುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದ ಮನೆ ಮನೆಗಳಲ್ಲಿ ವಿಶೇಷ ಸಂಭ್ರಮ ಮೂಡಿಸೋದು ಅಂದ್ರೆ ಅದು ಗೌರಿ ಗಣೇಶ ಹಬ್ಬ. ಒಂದು ಕಡೆ ತಾಯಿಯಾದ ಗೌರಿಯ ಆಗಮನ, ಆದರೆ ಮತ್ತೊಂದು ಕಡೆ ಮಗ ಗಣೇಶನ ಆಗಮನ. ತಾಯಿ ಮಗ ಇಬ್ರು ಇವತ್ತು ಒಟ್ಟಿಗೆ ಬರ್ತಾ ಇದ್ದಾರೆ. ಸೊ ಇಬ್ರು ಮನೆಗೆ ಬಂದ್ರೆ ಮನೆ ತುಂಬಾ ಸಂಭ್ರಮ ಇದ್ದೇ ಇರುತ್ತೆ ಅಲ್ವಾ? ಇನ್ನೀಗ ಒಂದು ಭಾವಗೀತೆಯನ್ನ ಕೇಳಿ ಅರ್ಚನಾ ಉಡುಪ ಮತ್ತು ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ.

ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಮನೆಗೆ ತೋರಣ, ಹೂವಿನ ಅಲಂಕಾರ ನೀವೆಲ್ಲರೂ ಮಾಡ್ತಾ ಇರ್ಬೋದು. ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಕೆಳಗರೆಯ ಸಮಯ 7:35 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ಧಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಣಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯನ್ನು ಅತ್ಯಂತ ಫಲಪ್ರದ ಹಾಗೂ ಸಫಲಗೊಳಿಸಿದ ಎಲ್ಲಾ ಸದಸ್ಯ ರಾಷ್ಟಗಳ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕಳೆದ 2 ದಿನ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯ ಪ್ರಮುಖ ಕ್ಷಣಗಳನ್ನು ಒಳಗೊಂಡ ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಮೂಲಕ ಭಾರತ ಸ್ನೇಹ, ಪಾಲುದಾರಿಕೆ ಹಾಗೂ ಸಾರ್ವತ್ರಿಕ ಸಹಕಾರವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಪ್ರಧಾನಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿಜಿನ್ಪಿಂಗ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಕ್ಷಿಯನ್, ಅಬುಧಾಬಿಯ ಯುವರಾಜ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್, ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೋ ಸುಬಿಯಾಂತೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನ್ಯಾಂಡ್ ಆರ್ ಮಾರ್ಕೋಸ್ ಜೂನಿಯರ್ ಹಾಗೂ ಉಗಾಂಡದ ಉಪಾಧ್ಯಕ್ಷ ಜೆಸಿಕಾ ಅಲೋಪೋ ಸೇರಿದಂತೆ ಹಲವು ಪ್ರಮುಖ ಜಾಗತಿಕ ನಾಯಕರು ಪಾಲ್ಗೊಂಡಿದ್ದರು. 11 ಸದಸ್ಯ ರಾಷ್ಟಗಳು ಹಾಗೂ 10 ಪಾಲುದಾರ ದೇಶಗಳ ನಾಯಕರು ಮತ್ತು ಪ್ರಮುಖ ಅಂತಾರಾಷ್ಟೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗಸಭೆಯ ನಡುವೆ ಪ್ರಧಾನಿ ಮೋದಿಯವರು ಕಳೆದ 3 ದಿನಗಳಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರೊಂದಿಗೆ ಒಟ್ಟು 15 ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವವು ಮುಕ್ತಾಯಗೊಳ್ಳಲಿದೆ. ಮೂರ್ತಿಗಳನ್ನು ಜಲಮೂಲಗಳಲ್ಲಿ ವಿಸರ್ಜಿಸುವುದು ಸೃಷ್ಟಿ ಮತ್ತು ಲಯದ ನಿರಂತರ ಚಕ್ರವನ್ನು ಸಂಕೇತಿಸುತ್ತದೆ. ಮನೆಗಳು ಮತ್ತು ಭವ್ಯ ಮಂಟಪಗಳಿಂದ ಗಣೇಶ ಮೂರ್ತಿಗಳನ್ನು ಗಣಪತಿ ಬಪ್ಪ ಮೋರಿಯ ಎಂಬ ಜಯಘೋಷಗಳು, ಭಜನೆಗಳು ಹಾಗೂ ವೈಭವದ ನೃತ್ಯ ಮೆರವಣಿಗೆಗಳ ಮೂಲಕ ನದಿ, ಸರೋವರ ಹಾಗೂ ಸಮುದ್ರಗಳತ್ತ ಕೊಂಡೊಯ್ದು ಶ್ರದ್ದೆಯಿಂದ ವಿಸರ್ಜಿಸಲಾಗುತ್ತದೆ. ಮಹಾರಾಷ್ಟದಲ್ಲಿ ಗಣೇಶೋತ್ಸವವು ಅತ್ಯಂತ ಅಪಾರ ಉತ್ಸಾಹ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಪ್ರಮುಖ ಆಕರ್ಷಣೆಯಾಗಿ ಆಚರಿಸಲ್ಪಡುತ್ತಿದೆ. ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೇಶದ ಸಮಸ್ತ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಗಣೇಶನು ಬುದ್ಧಿವಂತಿಕೆ, ಸಮೃದ್ಧಿ ಹಾಗೂ ಮಂಗಳಕರ ಆರಂಭಗಳ ಪ್ರತೀಕವಾಗಿದ್ದಾನೆ ಎಂದು ರಾಷ್ಟಪತಿ ತಿಳಿಸಿದ್ದಾರೆ. ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಜ್ಞಾನ ಹಾಗೂ ಸಕಾರಾತ್ಮಕತೆ ತುಂಬುತ್ತದೆ ಎಂದು ಅವರು ಬಣ್ಣಿಸಿದ್ದಾರೆ. ಈ ಪವಿತ್ರ ಹಬ್ಬವು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ನೂತನ ಸಂಕಲ್ಪಗಳೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ವಿಘ್ನೇಶ್ವರನು ದೇಶವಾಸಿಗಳೆಲ್ಲರನ್ನೂ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ರಾಷ್ಟಪತಿ ಅವರು ಪ್ರಾರ್ಥಿಸಿದ್ದಾರೆ. ಒಮನ್ ಕರಾವಳಿಯ ಸಮೀಪ ವಾಣಿಜ್ಯ ಸರಕು ಸಾಗಣೆ ಹಡಗು ಎಂಟಿಎಲ್ ಗಯಾ ಮೇಲೆ ನಿನ್ನೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಒಮನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದ್ದು, ಹಡಗಿನಲ್ಲಿದ್ದ 13 ಭಾರತೀಯ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದ್ದು, ಕಾಣೆಯಾಗಿರುವ ಮತ್ತೊಬ್ಬ ಭಾರತೀಯ ನಾವಿಕನಿಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿಸಿದೆ. ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಒಮನ್ ಅಧಿಕಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯ ಸಾಧಿಸುತ್ತಿದೆ. ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಲು ತಕ್ಷಣವೇ ಉದ್ವಿಗ್ನತೆ ಶಮನಗೊಳಿಸಬೇಕು ಮತ್ತು ರಾಜತಾಂತ್ರಿಕ ಮಾತುಕತೆಗಳಿಗೆ ಆದ್ಯತೆ ನೀಡಬೇಕೆಂದು ಭಾರತ ಪುನರುಚ್ಚರಿಸಿದ್ದು, ವಾಣಿಜ್ಯ ಹಡಗುಗಳು ನಾವಿಕರು, ಸಾಮಾನ್ಯ ನಾಗರಿಕರು ಹಾಗೂ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಎಂದು ಸ್ವೀಕಾರಾರ್ಹವಲ್ಲ ಎಂದು ಪ್ರತಿಪಾದಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949ರ ಸೆಪ್ಟೆಂಬರ್ 14ರಂದು ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಹಿಂದಿ ದಿವಸ್ 2026ರ ಅಂಗವಾಗಿ ನವಿ ಮುಂಬೈನಲ್ಲಿ ಆಯೋಜಿಸಲಾಗಿರುವ 6ನೇ ಅಖಿಲ ಭಾರತ ರಾಜಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ದಿ ಮತ್ತು ಇತರ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಷ್ಯಾಕಪ್ 2026ರ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ದ 72 ರನ್ಗಳ ಭರ್ಜೆ ಜಯ ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಸಾರ್ವಕಾಲಿಕ ದಾಖಲೆಯ 8ನೇ ಬಾರಿಗೆ ಏಷ್ಯಾಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ 2024ರ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ದ ಅನುಭವಿಸಿದ ಸೋಲಿಗೆ ಭಾರತೀಯ ಪಡೆ ಪ್ರತ್ಯುತ್ತರ ನೀಡಿದೆ. ಏಕದಿನ ಹಾಗೂ ಟಿ20 ಎರಡೂ ಆವೃತ್ತಿಗಳನ್ನು ಒಳಗೊಂಡ ಏಷ್ಯಾಕಪ್ ಫೈನಲ್ ಇತಿಹಾಸದಲ್ಲೇ ಶ್ರೀಲಂಕಾ ವಿರುದ್ದ ಭಾರತಕ್ಕೆ ಲಭಿಸಿದ 6ನೇ ಜಯ ಇದಾಗಿದೆ. ಆರಂಭಿಕ ಆಟಗಾರ್ಥಿಯರಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಅವರ 129 ರನ್ಗಳ ದಾಖಲೆಯ ಜೊತೆಯಾಟದ ನೆರವಿನಿಂದ ಭಾರತ ನಿಗದಿತ ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 183 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಸವಾಲಿನ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 19.4 ಓವರ್ಗಳಲ್ಲಿ 111 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಶ್ರೀಚರಣಿ 4 ವಿಕೆಟ್ ಹಾಗೂ ದೀಪ್ತಿ ಶರ್ಮಾ 3 ವಿಕೆಟ್ ಕಸಿದು ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಅರ್ಧಶತಕದೊಂದಿಗೆ ತಂಡಕ್ಕೆ ಆಸರಿಯಾದ ಶಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ವಿಶ್ವದ 10ನೇ ಶ್ರೇಯಾಂಕಿತ ಭಾರತೀಯ ಬಿಲ್ಲುಗಾರ ಹಾಗೂ ಸೇನಾಪಡೆಯ ಯೋಧ ಧೀರಜ್ ಬೊಮ್ಮದೇವರ ಮೆಕ್ಸಿಕೋದಲ್ಲಿ ಸಲ್ಟಿಲೋನದಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್ನಲ್ಲಿ ಸ್ವರ್ಣ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಈ ಮೂಲಕ ವಿಶ್ವಕಪ್ ಫೈನಲ್ಸ್ ಆವೃತ್ತಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಪುರುಷ ರಿಕರ್ವ್ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ 25 ವರ್ಷದ ಧೀರಜ್ ಪಾತ್ರರಾಗಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಶೂಟ್ಆಫ್ನಲ್ಲಿ ಜಪಾನ್ನ ನಕಾನಿಶಿ ಜುನ್ಯಾ ಅವರನ್ನು ಮಣಿಸಿ ಈ ಐತಿಹಾಸಿಕ ಕಿರೀಟವನ್ನು ತಮ್ಮದಾಗಿಸಿಕೊಂಡರು. ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಪಂದ್ಯಗಳಲ್ಲಿ ಅಸಾಧಾರಣ ಪ್ರದರ್ಶನ ನೀಡಿದ ಧೀರಜ್ ಫೈನಲ್ಸ್ನಲ್ಲಿ ವಿಶ್ವದ 20ನೇ ಶ್ರೇಯಾಂಕಿತ ನಕಾನಿಶಿ ಜುನ್ಯಾ ವಿರುದ್ದ 5-5 ಅಂಕಗಳ ಸಮಬಲದ ನಂತರ ಶೂಟ್ಆಫ್ನಲ್ಲಿ 10-9 ಅಂತರದಿಂದ ರೋಚಕ ಜಯ ಸಾಧಿಸಿದರು. 2010ರಲ್ಲಿ ಎಡಿನ್ಬರ್ಗ್ನಲ್ಲಿ ನಡೆದ ಕೂಟದಲ್ಲಿ ಜಯಂತ್ ತಾಲೂಕ್ದಾರ್ ಅವರು ಕಂಚಿನ ಪದಕ ಗೆದ್ದುಕೊಂಡಿದ್ದು ಈವರೆಗಿನ ಭಾರತದ ಕೊನೆಯ ಸಾಧನೆಯಾಗಿತ್ತು. 2007ರ ದುಬೈ ಆವೃತ್ತಿಯ ಮಹಿಳೆಯರ ವಿಭಾಗದಲ್ಲಿ ಡೋಲಾ ಬ್ಯಾನರ್ಜಿ ಅವರು ವಿಶ್ವಕಪ್ ಫೈನಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ದಾಖಲೆ ಬರೆದಿದ್ದರು. ಇದೀಗ ಧೀರಜ್ ಬೊಮ್ಮದೇವರ ಅವರು ಈ ಸಾಲಿಗೆ ಸೇರ್ಪಡೆಗೊಂಡ 2ನೇ ಭಾರತೀಯ ಹಾಗೂ ಪ್ರಥಮ ಪುರುಷ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ದಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಡಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM 7:45.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಇನ್ನೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ
2: ಆಕಾಶವಾಣಿ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
3: ಕೇಳುಗರೆ ನಮಸ್ಕಾರ. ಒಂದೆಲಗ ಅಥವಾ ಬ್ರಾಹ್ಮಿ ಗಿಡ ನಿಮಗೆಲ್ಲ ತಿಳಿದೇ ಇದೆ ಅಲ್ವೇ? ನೆನಪಿನ ಶಕ್ತಿ ಹೆಚ್ಚು ಮಾಡುವ ಅಂಶ ಇದರಲ್ಲಿ ಇರುವ ಕಾರಣ ಇದನ್ನು ಸರಸ್ವತಿ ಸೊಪ್ಪು ಎಂದು ಹಾಗೂ ನೆಲದ ಮೇಲೆ ಹಾವಿನಂತೆ ಹಬ್ಬುತ್ತಾ ಬೆಳೆಯುವ ಕಾರಣ ಉರಗದ ಸೊಪ್ಪು ಎಂದಲೂ ಕರೆಯುತ್ತಾರೆ. ಈ ಸೊಪ್ಪಿನಲ್ಲಿ ಮಾನಸಿಕ ಒತ್ತಡ ನಿವಾರಿಸುವ ಅಂಶವಿದೆ ಹಾಗೂ ಉತ್ತಮವಾಗಿ ನಿದ್ರೆ ಬರಲು ಸಹಕಾರಿಯಾಗಿದೆ. ಮಕ್ಕಳಿಗೆ ಈ ಸೊಪ್ಪನ್ನು ಸೇವಿಸಲು ಕೊಟ್ಟರೆ ನೆನಪಿನ ಶಕ್ತಿ, ಏಕಾಗ್ರತೆ ಹೆಚ್ಚಾಗುತ್ತದೆ. ಮನೆಯ ಮುಂದೆ ಪಾಟ್ಗಳಲ್ಲಿ ನೆರಳಿರುವ ಜಾಗದಲ್ಲಿ ನೆಟ್ಟು ಸ್ವಲ್ಪ ಹೆಚ್ಚಿಗೆ ನೀರನ್ನು ಕೊಡುತ್ತಾ ಬಂದರೆ ಒಂದೆಲಗ ಚೆನ್ನಾಗಿ ಬೆಳೆಯುತ್ತದೆ. ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಮರೆಗುಳಿತ

0: ಅಲ್ಝಿಮರ್ ಪಾರ್ಕಿನ್ಸೋನಿಸಂ ನಂತಹ ಕಾಯಿಲೆಗಳನ್ನು ಬರದಂತೆ ತಡೆಯಬಹುದು. ಹಾಗೂ ಮಕ್ಕಳಿಗೆ ತಡವಾಗಿ ಮಾತು ಬರುತ್ತಿದ್ದರೆ ಅಂತಹವರು ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುವುದು ಒಳ್ಳೆಯದು. ಒಂದೆಲಗದ ತಂಬುಳಿ ಹಾಗೂ ಚಟ್ನಿ ಮಾಡುವ ವಿಧಾನವನ್ನ ಇಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದೆಲಗದ ತಂಬುಳಿ. ಒಂದು ಹಿಡಿಯಷ್ಟು ಒಂದೆಲಗದ ಸೊಪ್ಪನ್ನು ಬೇರು ಸಮೇತ ಸಂಗ್ರಹಿಸಿಕೊಳ್ಬೇಕು. ಬೇರಿನಲ್ಲೂ ವಿಶೇಷ ಔಷಧಿಯ ಗುಣ ಇರುವ ಕಾರಣ ಬೇರಿನೊಂದಿಗೆ ಸಂಗ್ರಹಿಸುವುದೇ ಸೂಕ್ತ. ನಂತರ ಅದನ್ನು ಸ್ವಚ್ಛ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು. 8-10 ಕಾಳುಮೆಣಸು ಹಾಗೂ ಒಂದು ಚಿಕ್ಕ ಲೋಟದಲ್ಲಿ ಅರ್ಧದಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡು ಹುರಿದ ಒಂದೆಲಗದ ಸೊಪ್ಪಿಗೆ ಸೇರಿಸಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು ಜೀರಿಗೆ ಕೆಂಪು ಮೆಣಸು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿದ ಒಂದೆಲಗದ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ಇದಕ್ಕೆ ಗಟ್ಟಿಯಾದ 1-2 ಲೋಟದಷ್ಟು ಮಜ್ಜಿಗೆ ಹಾಗೂ ಉಪ್ಪನ್ನು ಸೇರಿಸಿದರೆ ಬ್ರಾಹ್ಮಿಯ ತಂಬುಳಿ ಸವಿಯಲು ಸಿದ್ಧವಾಗುತ್ತದೆ. ಒಂದೆಲಗದ ಚಟ್ನಿ. ಚಟ್ನಿ ತಯಾರಿಸುವ ಬಗ್ಗೆ ಹೇಳಬೇಕಂದ್ರೆ ಮೊದಲು ತಾಜಾ ಅಥವಾ ಶುದ್ಧಗೊಳಿಸಿದ ಒಂದೆಲಗದ ಸೊಪ್ಪನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು. ನಂತರ ಸ್ವಲ್ಪ ತೊಗರಿಬೇಳೆ, ಧನಿಯಾ ಕಾಳು ಹಾಗೂ ಜೀರಿಗೆ ಇವುಗಳನ್ನು ತೆಗೆದುಕೊಂಡು ಹುರಿದಿಟ್ಕೊಳ್ಬೇಕು. ರುಚಿಗೆ ಅನುಸಾರ ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಒಣಮೆಣಸಿನಕಾಯಿ ಹಾಗೂ 1-2 ಎಸಳು ಬೆಳ್ಳುಳ್ಳಿ ಹಾಗೂ ತೆಂಗಿನ ತುರಿಯನ್ನ ತೆಗೆದುಕೊಳ್ಬೇಕು. ಇವೆಲ್ಲವನ್ನು ಒಂದೆಲಗದ ಸೊಪ್ಪಿನೊಂದಿಗೆ ಸೇರಿಸಿ ಹದವಾಗಿ ರುಬ್ಬಿದರೆ ಬ್ರಾಹ್ಮಿಯ ರುಚಿಕರವಾದ ಚಟ್ನಿ ತಯಾರಾಗುತ್ತದೆ. ಇದನ್ನು ಅನ್ನದೊಂದಿಗೆ ಅಥವಾ ರೊಟ್ಟಿ ಚಪಾತಿಯೊಂದಿಗೂ ಸೇವಿಸಬಹುದು. ಇನ್ನೊಂದು ಔಷಧೀಯ ಸಸ್ಯದ ಬಗ್ಗೆ ಹೇಳಬೇಕೆಂದ್ರೆ ದಾಸವಾಳದ ಎಲೆ. ಇದನ್ನ ಸಂಸ್ಕೃತದಲ್ಲಿ ಜಪಾಕುಸುಮ ಅಂತ ಹೇಳಿದ್ದಾರೆ. ಮನೆಯ ಮುಂದೆ ಅಲಂಕಾರಿಕವಾಗಿ ಬೆಳೆಯುವಂತಹ ದಾಸವಾಳ ಕೂದನ್ನು ಸೊಂಪಾಗಿ ಬೆಳೆಯುವ ಅಂಶವಿದೆ. ಮೂಲವ್ಯಾಧಿಯಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ, ಮಾಸಿಕ ಋತುಸ್ರಾವ ಸಮಯದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗುತ್ತಿದ್ದರೆ ದಾಸವಾಳ ಸೂಕ್ತವಾದ ಮನೆ ಮದ್ದು. ದಾಸವಾಳದ ಹೂವನ್ನ ರಾತ್ರಿ ಪೂರಾ ನೀರಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದರಿಂದ ಮಧುಮೇಹದಲ್ಲಿ ರಕ್ತದ ಅಂಶ ನಿಯಂತ್ರಣಕ್ಕೆ ಬರುತ್ತದೆ. ದಾಸವಾಳ ದೇಹಕ್ಕೆ ತಂಪು, ಮೇಲಿಂದ ಮೇಲೆ ಖುರ ಏಳುತ್ತಿದ್ದರೆ ದಾಸವಾಳ ಸೇವನೆ ಉತ್ತಮ ಮನೆ ಮದ್ದು. ಸಂಶೋಧನೆಗಳಿಂದ ದಾಸವಾಳದಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿಫಂಗಲ್ ಅಂಶಗಳಿವೆ ಎಂದು ದೃಢಪಟ್ಟಿದೆ. ಇದರಲ್ಲಿ ದೇಹ ಪೋಷಣೆಗೆ ಅವಶ್ಯಕತೆ ಇರುವ ಅಮೈನೋ ಆಸಿಡ್ಗಳು ಇರುತ್ತವೆ. ದಾಸವಾಳದ ಚಿಗುರು ಅಥವಾ ದಾಸವಾಳದ ಹೂವಿನಿಂದ ತಯಾರಿಸಬಹುದಾದ ಆಹಾರ ಪದಾರ್ಥವನ್ನ ತಿಳಿದುಕೊಳ್ಳೋಣ ಬನ್ನಿ. ದಾಸವಾಳದ ಚಿಗುರು ಎಲೆಯನ್ನು 1 ಮುಷ್ಟಿ ಪ್ರಮಾಣದಲ್ಲಿ ಮುಂಜಾವಿನ ವೇಳೆಯಲ್ಲಿ ಸಂಗ್ರಹಿಸಿಕೊಳ್ಳಬೇಕು. ಹೀಗೆ ಸಂಗ್ರಹಿಸಿದ ಚಿಗುರನ್ನು ತೊಳೆದುಕೊಂಡು ಹುರಿದುಕೊಳ್ಳಬೇಕು. ಇದಕ್ಕೆ 8-10 ಕಾಳುಮೆಣಸು ಹಾಗೂ ಚಿಕ್ಕದಾದ 1/2 ಲೋಟದಷ್ಟು ತೆಂಗಿನ ತುರಿಯನ್ನು ಮಿಶ್ರ ಮಾಡಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಒಣಮೆಣಸಿನಕಾಯಿ ಹಾಗೂ ಜೀರಿಗೆಯ ಒಗ್ಗರಣೆ ತಯಾರಿಸಿಕೊಂಡು ರುಬ್ಬಿಟ್ಟುಕೊಂಡ ದಾಸವಾಳ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ನಂತರ ಗಟ್ಟಿಯಾದ ಮಜ್ಜಿಗೆ ಮತ್ತು ರುಚಿಗೆ ಅನುಸಾರ ಉಪ್ಪನ್ನು ಬೆರೆಸಿದರೆ ದಾಸವಾಳ ಚಿಗುರಿನ ತಂಬುಳಿ ಸೇವಿಸಲು ಸಿದ್ಧವಾಗುತ್ತದೆ. ದಾಸವಾಳದ ಹೂವಿನ ತಂಬುಳಿ. ಎಲ್ಲಾ ಬಣ್ಣದ ದಾಸವಾಳದಲ್ಲೂ ಔಷಧೀಯ ಗುಣ ಇರುತ್ತದೆ. ಆದರೆ ಆಹಾರ ಪದಾರ್ಥವಾಗಿ ಬಿಳಿ ದಾಸವಾಳವನ್ನ ಬಳಸುವುದು ಸೂಕ್ತ. ಬಿಳಿ ದಾಸವಾಳವನ್ನು ತೆಗೆದುಕೊಂಡು ಕಾಳು ಮೆಣಸಿನ ಪುಡಿ ಹಾಗೂ ತೆಂಗಿನ ತುರಿಯೊಂದಿಗೆ ರುಬ್ಬಿಟ್ಟುಕೊಳ್ಳಬೇಕು. ಇದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆಯೊಂದಿಗೆ ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆಯನ್ನ ಮಾಡಿಕೊಳ್ಬೇಕು. ಈ ಒಗ್ಗರಣೆಗೆ ದಾಸವಾಳದ ಹೂವಿನ ಮಿಶ್ರಣವನ್ನ ಸೇರಿಸಿ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆ ಮತ್ತು ಉಪ್ಪನ್ನು ಬೆರೆಸಿದರೆ ರುಚಿಕರವಾದ ದಾಸವಾಳದ ಹೂವಿನ ತಂಬುಳಿ ಸವಿಯಲು ಸಿದ್ಧ. ಇದು ದೇಹಕ್ಕೆ ತಂಪು, ಉಷ್ಣ ಪ್ರಕೃತಿಯವರಿಗೆ ಉತ್ತಮ ಮನೆಮದ್ದು. ರಕ್ತವನ್ನ ಶುದ್ಧಿಗೊಳಿಸುತ್ತದೆ ಹಾಗೂ ಗ್ಯಾಸ್ಟ್ರೈಟಿಸ್ ಲಕ್ಷಣಗಳನ್ನ ಕಡಿಮೆ ಮಾಡುತ್ತದೆ. ವಾತಕ್ಕೆ ಸಂಬಂಧಿಸಿದ ಕೀಲು ನೋವುಗಳಲ್ಲಿ ಇದು ಉತ್ತಮ ಮನೆಮದ್ದು. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
3: ನಗುವ ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ.
2: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
3: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ ಏರಿಯ.
2: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ
4: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಚಿನ್ಮಯ ಆತ್ರೇಯಸ್ ಅವರ ಧ್ವನಿಯಲ್ಲಿ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ

ಕೇಳುಗ್ರಿ, ಇವತ್ತು ಸೆಪ್ಟೆಂಬರ್ 14. ನಮ್ಮ ಸಂಸ್ಕೃತಿ, ಭಾಷೆ, ಭಕ್ತಿಯ ಸೊಗಡನ್ನ ಒಂದೇ ದಿನದಲ್ಲಿ ಅನುಭವಿಸುವಂತಹ ವಿಶೇಷವಾದ ದಿನ. ಸೆಪ್ಟೆಂಬರ್ 14ರ ಮತ್ತೊಂದು ವಿಶೇಷತೆ ಅಂದರೆ ಹಿಂದಿ ದಿವಸ್. ಭಾರತ ಹಲವು ಭಾಷೆಗಳ, ಹಲವು ಸಂಸ್ಕೃತಿಗಳ ದೇಶ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮರಾಠಿ, ಬೆಂಗಾಳಿ, ಹೀಗೆ ನಮ್ಮ ದೇಶದ ಭಾಷಾ ವೈವಿಧ್ಯ ಏನಿದೆ ಅದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಆಚರಣೆ ಮಾಡಲಾಗುತ್ತೆ. ಭಾಷೆ ಅಂದರೆ ಕೇವಲ ಸಂವಹನದ ಒಂದು ಸಾಧನ ಮಾತ್ರ ಅಲ್ಲ, ಅದು ಒಂದು ಜನಾಂಗದ ಸಂಸ್ಕೃತಿ, ಸಾಹಿತ್ಯ, ಭಾವನೆ ಮತ್ತು ಇತಿಹಾಸವನ್ನು ಹೊತ್ತು ತರುವ ಮಾಧ್ಯಮ ಅಂತಲೇ ಹೇಳ್ಬೋದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಅನೇಕರು ಸಂದೇಶ ಕಳಿಸ್ತಾ ಇದ್ದಾರೆ, ಗೌರಿ ಗಣೇಶ ಹಬ್ಬದ ಶುಭಾಶಯ ಅಂತಾನು ಹೇಳ್ತಾ ಇದ್ದಾರೆ, ಮತ್ತೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಾನು ಹೇಳ್ತಾ ಇದ್ದಾರೆ. ಹರಿಪ್ರಕಾಶ್ ಮಲ್ಲೇಶ್ವರಂಿಂದ ಮೆಸೇಜ್ ಮಾಡಿದ್ದಾರೆ. ಬಗ್ಗೂರಪ್ಪ ಶಿಕ್ಷಕರು ಸಿರುಗುಪ್ಪದಿಂದ ಮೆಸೇಜ್ ಮಾಡಿ ಗಣೇಶ ಚತುರ್ಥಿಯ ದಿನದಂದು ಗಣೇಶನ ಹಾಡುಗಳು ಇಷ್ಟವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಘ ಧ್ರುವ ಅಕ್ಷರ ಕೇಶವಪುರ ಹುಬ್ಬಳ್ಳಿಯಿಂದ ಇವತ್ತು ನಾವು ಭಕ್ತಿ ಸಾಗರದಲ್ಲಿ ಮಿಂದೇಳ್ತಾ ಇದ್ದೀವಿ ಕಾರ್ಯಕ್ರಮಗಳ ಜೊತೆಗೆ ಅಂತಿದ್ದಾರೆ. ಹಾಗೆಯೇ ಉದಯ ಕರ್ಕೇರ ಉಡುಪಿಯಿಂದ ಮೆಸೇಜ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ವಿಜಯನಗರಿಂದ ನಳಿನಾ ಲಂಕೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆಯಿಂದ ಹೇಳ್ತಾ ಇದ್ದಾರೆ, ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಗಣೇಶನಿಗೆ ನಮಸ್ಕಾರಗಳು ಅಂತ ಹೇಳಿ ಹೀಗೆ ಅನೇಕರು ಮೆಸೇಜ್ ಮಾಡಿದಿರಿ. ನಿಮ್ಮೆಲ್ಲರ ಸಂದೇಶಗಳನ್ನು ಮುಂದಿನ ಭಾಗದಲ್ಲಿ ಓದಲಾಗುತ್ತೆ ಕೇಳಿದ್ರಿ. ಈಗ ಸಮಯ 8 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆದ ಎರಡು ದಿನಗಳ ಬ್ರಿಕ್ಸ್ ಶೃಂಗಸಭೆಯನ್ನು ಅತ್ಯಂತ ಫಲಪ್ರದ ಹಾಗೂ ಸಫಲಗೊಳಿಸಿದ ಎಲ್ಲಾ ಸದಸ್ಯ ರಾಷ್ಟಗಳ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕಳೆದ ಎರಡು ದಿನ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯ ಪ್ರಮುಖ ಕ್ಷಣಗಳನ್ನು ಒಳಗೊಂಡ ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯದ ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯಮಶೀಲತೆ ಮಂತ್ರಾಲಯಗಳು ರಾಜ್ಯದ ಯುವಜನರ ವೃತ್ತಿಪರ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಿದ್ದು, ಆಸಕ್ತರು ಜಾಲತಾಣ ಸ್ಕಿಲ್ ಇಂಡಿಯಾ ಡಿಜಿಟಲ್ .gov.in ಮೂಲಕ ನಾಳೆ ಒಳಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೇಶದ ಸಮಸ್ತ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಗಣೇಶನು ಬುದ್ದಿವಂತಿಕೆ, ಸಮೃದ್ದಿ ಹಾಗೂ ಮಂಗಳಕರ ಆರಂಭಗಳ ಪ್ರತೀಕನಾಗಿದ್ದಾನೆ ಎಂದು ರಾಷ್ಟಪತಿ ತಿಳಿಸಿದ್ದಾರೆ. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಶ್ರದ್ದಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು, ಇಂದಿನಿಂದ 11 ದಿನಗಳ ಕಾಲ ಗಣೇಶೋತ್ಸವದ ಸಂಭ್ರಮಾಚರಣೆಯಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣೇಶೋತ್ಸವವನ್ನು ಅತ್ಯಂತ ಶಾಂತಿ ಹಾಗೂ ಸಂಭ್ರಮದಿಂದ ಆಚರಿಸುವ ನಿಟ್ಟನಲ್ಲಿ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೆ ಜಿಲ್ಲಾದ್ಯಂತ ಸುಮಾರು 1,000 ಪೊಲೀಸ್ ಸಿಬ್ಬಂದಿ ಭದ್ರತೆಗಾಗಿ ನೇಮಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ರದ್ದುಪಡಿಸಿ ಕೇಂದ್ರ ಲೋಕಸೇವಾ ಆಯೋಗದ ಮಾದರಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸರ್ಕಾರಿ ಹುದ್ದೆಗಳ ನೇಮಕಾತಿ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಷ್ಯಾ ಕಪ್ 2026 ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ದ 72 ರನ್ಗಳ ಭರ್ಜರಿ ಜಯ ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಸಾರ್ವಕಾಲಿಕ ದಾಖಲೆಯ 8ನೇ ಬಾರಿಗೆ ಏಷ್ಯಾಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಟ್ಯೂನ್ ಮಾಡಿದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇವತ್ತು ಗೌರಿ ಗಣೇಶ ಹಬ್ಬದ ಸಂಭ್ರಮ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವದಾ. ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನನ್ನ ಮನೆಗೆ ಬರಮಾಡಿಕೊಳ್ಳುವಂತಹ ದಿನ ಇವತ್ತು. ಮಣ್ಣಿನಿಂದ ಮೂಡಿದ ಗಣಪತಿಯ ಮೂರ್ತಿ, ಹೂವಿನ ಅಲಂಕಾರ, ಮೋದಕದ ಸಿಹಿ, ಮಂಗಳಾರತಿಯ ಬೆಳಕು ಇವೆಲ್ಲವೂ ಸೇರಿ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಗಣೇಶ ಚತುರ್ಥಿ ಅಂದ್ರೆ ಪೂಜೆ ಮಾತ್ರ ಅಲ್ಲ, ಕುಟುಂಬದವರು ಒಟ್ಟಿಗೆ ಸೇರುವಂತಹ ಸಂಭ್ರಮ, ನೆರೆ ಹೊರೆಯವರು ಒಂದಾಗುವ ಸಂದರ್ಭ, ಮಕ್ಕಳಿಗೆ ಹಬ್ಬದ ಖುಷಿ, ಹಿರಿಯರಿಗೆ ಭಕ್ತಿ ಭಾವದ ಸಿಂಚನ.

ದಾರಿ ತೋರಿಸು, ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು, ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು.

ನಿನ್ನ ಕೀರ್ತಿ ತುಂಬಿ ಸರಿಯಲಿ, ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಸರಿಯಲಿ, ನಮ್ಮ ಮನವು

ಕೆಲವರೆ ಗಣೇಶ ಚತುರ್ಥಿ ನಮಗೆ ಒಂದು ಸಂದೇಶವನ್ನ ಹೇಳುತ್ತೆ. ಏನಪ್ಪ ಅಂದ್ರೆ, ವಿಘ್ನಗಳು ಎಷ್ಟೇ ಬಂದರೂ ಸಹ ನಂಬಿಕೆ ಮತ್ತೆ ಧೈರ್ಯದಿಂದ ಮುಂದೆ ಸಾಗೋಣ ಅಂತ ಹೇಳಿ.

ಶ್ರೀಕಾರ ಶ್ರೀಕಾರ ಶ್ರೀಕಾರ ಇಲ್ಲದ ಪಾಠವಿಲ್ಲ, ಓಂಕಾರ ಇಲ್ಲದ ಪೂಜೆಯಿಲ್ಲ, ಜೈಕಾರ ಮಾಡದ ದುಂಬಿ ಇಲ್ಲ, ಜೈಕಾರ.

0: or post your questions on X with the hashtag AskEIR. And now for a look at today's newspapers, it's over to Shagun Chopra.
1: Thank you, Anuja. All the dailies have widely covered Prime Minister Modi seeking wider Global South role for BRICS as he holds key 15 bilateral meetings and numerous pull-aside meetings on BRICS sidelines. The Statesman headline says, two big takeaways for India, joint declaration and successful Modi-Xi meeting. Modi flags weaponization of tech critical minerals, headlines Hindustan Times. Delhi declaration adopted by BRICS members backs sovereign Palestinian state, cites the Economic Times. As Modi pitches for startup fund and incubator network, Russia proposes new insurance mechanism and grain market, writes Financial Express. Quoting the Union Home Minister, the Indian Express states 21 NDA rule states to introduce UCC by 2029. And finally, Indian hockey extends Asian dominance with the men's and women's teams defending their twin junior titles and securing qualification for the Junior World Cup, notes the Tribune. And with that, it's back to you, Anuja.
0: Thank you, Shagun. And now before we end the bulletin, the headlines once again. Prime Minister Narendra Modi thanks BRICS leaders for making Delhi summit productive and outcome-oriented. Union Home Minister Amit Shah says BJP-led NDA governments in 21 states will introduce uniform civil code before 2029. Festival of Ganesh Chaturthi being celebrated across the country today with great devotion. Hindi Divas being celebrated today. Raj Bhasha Awards for 2025-26 to be presented at Mumbai Conference. India condemns attack on merchant vessel off Oman coast. 13 Indian crew members rescued. Dheeraj Bomma Devra scripts history by becoming first Indian male recurve archer to win gold medal at World Cup final in Mexico. And with that, we end the morning news. Have a nice day.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸಮಯ ಆಗಿದೆ 8:31. ಇನ್ನೀಗ ಹಿಂದಿ ದಿವಸ ಅಂಗವಾಗಿ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಂದ ಸಂದೇಶ.
5: हिंदी दिवस के अवसर पर आप सभी को मेरी ओर से अनंत अनंत शुभकामनाएं. हमारा देश भारत भाषाई विविधता और सांस्कृतिक समृद्धि की अनुपम भूमि है. सब लोग कहते हैं कि हमारी भाषाएं अलग अलग है, वो हमारी कमी है, मगर मैं मानता हूं कि हमारी सबसे बड़ी ताकत इतनी सारी भाषाएं होना है. अपने साथ हर भाषा एक इतिहास, लोक परंपरा और जीवन दृष्टि को लेकर चलती है, जो हमारी नई पीढ़ी के संस्कार को भी आगे बढ़ाती है. यही भाषाई बहुलता भारत की विविधता में एकता की भावना को सशक्त बनाती है. भाषा केवल संवाद का साधन नहीं होती है, वह किसी भी समाज की स्मृति होती है, उसका आत्मबोध होती है. हिंदी ने इस विविधता के बीच संवाद, संपर्क और समन्वय की भाषा के रूप में देश के विभिन्न वर्गों और समुदायों को जोड़ने में महत्वपूर्ण भूमिका निभाई है. हिंदी का विकास भी तभी सार्थक है जब वह सब

ಗಣಪತಿ ಬಪ್ಪ ಮೋರ್ಯ. ಎಸ್, ನಾವು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿದ್ದೀವಿ. ಕೆಲವರೇ ಯಾವುದೇ ಹಬ್ಬಗಳನ್ನ ನಾವು ಖುಷಿಯಿಂದ ಸಂಭ್ರಮದಿಂದ ಆಚರಿಸುವಾಗ ಒಂದು ಸಾಮಾಜಿಕ ಕಳಕಳಿ ಅಲ್ಲಿ ಇರಲೇಬೇಕಾಗತ್ತೆ. ಅದನ್ನೇ ಪರಿಸರ ಸ್ನೇಹಿ ಹಬ್ಬ, ಇಕೋ ಫ್ರೆಂಡ್ಲಿ ಫೆಸ್ಟಿವಲ್ ಅನ್ನೋದು. ಪರಿಸರಕ್ಕೆ ಯಾವುದೇ ಹಾನಿ ಆಗದ ಹಾಗೆ ಹಬ್ಬಗಳನ್ನ ಆಚರಿಸೋದು ಅಂತ ಹೇಳಿ, ರಾಸಾಯನಿಕ ಬಣ್ಣ ಬಳಸದಂತಹ ಗಣೇಶನನ್ನ ಪೂಜಿಸಬೇಕು, ಜೇಡಿ ಮಣ್ಣಿನ ಪುಟ್ಟ ಗಣೇಶನನ್ನ ಪೂಜಿಸಿ ಬಕೆಟ್ನಲ್ಲಿ ಮುಳುಗಿಸಬೇಕು, ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರನೇ. ಈ ಇಕೋ ಫ್ರೆಂಡ್ಲಿ ಫೆಸ್ಟಿವಲ್ ಅನ್ನೋದು ಬೆಳಿಗ್ಗೆ ನಾವು ಹಾಕೋ ರಂಗೋಲಿಯಿಂದನೇ ಶುರುವಾಗತ್ತೆ. ಈಗ ಯಾವುದೇ ಹಬ್ಬ ಇರಲಿ, ರಂಗೋಲಿ ಹಾಕುವಾಗ ಬಣ್ಣ ಬಣ್ಣದ ರಂಗೋಲಿ ಇಡಬೇಕಾದ್ರೆ ಒಂದು ಕೆಮಿಕಲ್ ಮಿಶ್ರಿತ ಬಣ್ಣಗಳನ್ನು ಬಳಸ್ತಾರೆ. ಅದ್ರ ಬದಲು ಅರಿಶಿನ, ಮದರಂಗಿ, ಕೆಂಪು ಮಣ್ಣು ಅಥವಾ ಬಣ್ಣದ ಹೂಗಳು, ದೀಪಗಳಿಂದನೂ ರಂಗೋಲಿನ ಅಲಂಕರಿಸಬಹುದು. ಒಟ್ಟಾರೆ ರಾಸಾಯನಿಕ ಮುಕ್ತವಾದಂತಹ ಹಬ್ಬದ ಆಚರಣೆ ನಮ್ಮದಾಗಲಿ, ಎಲ್ಲರ ಮನೆಗೂ ಇಕೋ ಫ್ರೆಂಡ್ಲಿ ಗಣೇಶನ ಆಗಮನವಾಗಲಿ ಅಂತ ಹಾರೈಸ್ತಾ ಈಗ ಈ ಹಾಡು.

0: ಕೆಲವರೇ, ನಮಗೆ ಗಣೇಶ ಅಂದಾಗ ಅದು ದೇವರು ಅನ್ನೋದಕ್ಕಿಂತ ನಮ್ಮ ಆತ್ಮೀಯ ಗೆಳೆಯ, ಸ್ನೇಹಿತ ಅನ್ನೋ ಭಾವನೆಯನ್ನ ಗಣೇಶ ನಮ್ಮೆಲ್ಲರಿಗೂ ತರ್ತಾನೆ.
1: ಗಣಪತಿ ಪಪ್ಪ
0: ಇನ್ನು ಇಕೋ ಫ್ರೆಂಡ್ಲಿ ಫೆಸ್ಟಿವಲ್ ಅಂದಾಗ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಪ್ಲಾಸ್ಟಿಕ್ ಬಳಕೆ ಕುರಿತಾಗಿ, ಪ್ಲಾಸ್ಟಿಕ್ ಅನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಬೇಕು ಅನ್ನೋದ್ರ ಬಗ್ಗೆ ನೀವು ಗಮನಿಸಿರಬಹುದು. ಕೇಳಿದ್ರೆ ಹಬ್ಬ ಆದ ಮಾರನೇ ದಿನ ರಸ್ತೆಗಳಲ್ಲಿ ಪ್ಲಾಸ್ಟಿಕ್ ಸಾಕಷ್ಟು ಹಾವಳಿ ಇರುತ್ತೆ, ಪ್ಲಾಸ್ಟಿಕ್ನ ಹಾವಳಿ. ಹಾಗಾಗಿ ಈ ಪ್ಲಾಸ್ಟಿಕ್ ಅನ್ನು ಕಂಡುಹಿಡಿಯೋಕ್ಕೂ ಮುನ್ನ ದೇವಸ್ಥಾನಗಳಲ್ಲಿ ಪೂಜೆ ಆಗ್ಬೋದು, ಪ್ರಸಾದ ಆಗ್ಬೋದು, ಅದರ ಒಂದು ವಿನಿಯೋಗ ಹೇಗಾಗ್ತಿತ್ತು ಗೊತ್ತಾ? ಬಾಳೆ ಎಲೆ, ಅಡಿಕೆ ಹಾಳೆ ಅಥವಾ ಅಗಲವಾದ ಮಾವಿನ ಎಲೆ, ಹೀಗೆ ಡಿಸ್ಪೋಸಬಲ್ ಅಂತ ಏನು ಹೇಳ್ತೀವಿ ಅಂದರೆ ಎಸೆದ್ರೂ ಸಹ ಸುಲಭವಾಗಿ ಮಣ್ಣಿನಲ್ಲಿ ಕರಗುವಂತಹ ವಸ್ತುಗಳನ್ನು ಆಗ ಪ್ರಸಾದಕ್ಕೆ ಬಳಸ್ತಾ ಇದ್ರು. ಸೊ ಇವತ್ತಿಗೂ ನಾವು ಇದೇ ರೀತಿ ಊಟಕ್ಕೆ ಆಗ್ಬೋದು, ಪ್ರಸಾದಕ್ಕೆ ಆಗ್ಬೋದು, ಬಾಳೆ ಎಲೆಗಳನ್ನು ಅಥವಾ ಎಸೆದ್ರೂ ನಾವು ಅದು ಮಣ್ಣಿನಲ್ಲಿ ಸುಲಭವಾಗಿ ಕರಗಬಹುದಾದಂತಹ ವಸ್ತುಗಳನ್ನು ಬಳಸಿದ್ರೆ ಖಂಡಿತ ನಮ್ಮ ಹಬ್ಬಗಳ ಆಚರಣೆ ಇಕೋ ಫ್ರೆಂಡ್ಲಿಯಾಗಿ ಇರುತ್ತೆ. ಏನಂತೀರಾ? ಇನ್ನೀಗ ಒಂದು ವಿಶೇಷವಾದ ಹಾಡನ್ನು ಕೇಳಿ. ನಟ ಸುದೀಪ್ ಅವರು ಹಾಡಿರುವಂತಹ ಗೀತೆ ಇದು.

0: 말해 둘째 때 그래
1: 헛다리 깨

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 8:55. ಇನ್ನೀಗ ಪ್ರಾಯೋಜಿತ ಕಾರ್ಯಕ್ರಮ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳಿದ್ರಿ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 9 ಗಂಟೆ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
2: ಆಕಾಶವಾಣಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಗಣೇಶ ಬಂದ ಕಾಯಿ ಕಡುಬು ತಂದ. ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿ ವಿಶೇಷ ಕಾರ್ಯಕ್ರಮ.
3: ಆತ್ಮೀಯ ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬದ್ರಿ ಪ್ರಸಾದ್ ಅವರೇ.
4: ಹೇಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೂ, ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಇಬ್ಬರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ಧನ್ಯವಾದ ಸರ್. ಗಣಪತಿಯ ಪ್ರಾರ್ಥನೆಯೊಂದಿಗೆ ಇದನ್ನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಿಮ್ಮ ಧ್ವನಿಯಲ್ಲಿ ಒಂದು ಗಣೇಶನನ್ನ ಸ್ತುತಿಸ್ತಾ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಹಬ್ಬದ ವಿಶೇಷಗಳನ್ನ ತಿಳಿಸ್ಬಿಡಿ ಸರ್.
4: ಖಂಡಿತ. ನಾನು ಮುಖಪುಟ ಅನ್ನೋ ಸಿನಿಮಾಗೆ ಅಜಂ ನಿರ್ವಿಕಲ್ಪಂ ಅಂತ ರೂಪಾಯಿಯವರದು ಸಿನಿಮಾ ಅದು ಮುಖಪುಟ. ಸೊ ಆ ಸಿನಿಮಾದಲ್ಲಿ ಅಜಂ ನಿರ್ವಿಕಲ್ಪಂ ಅನ್ನೋ ಒಂದು ಹಾಡು ಹೇಳಿದ್ದೀನಿ. ಸೊ ಅದರದು ಒಂದು 4 ಸಾಲು ಹಾಡಕ್ಕೆ ಇಷ್ಟಪಡ್ತೇನೆ.

0: ಧನ್ಯವಾದ ಸರ್. ನಿಮ್ಮ ನೋಡಿದ್ರೇನೆ ಈಗಾಗ್ಲೇ ಹಬ್ಬ ಆಚರಣೆ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೇಗೆ ಆಚರಿಸಿದ್ರಿ ಸರ್?
1: ಗೌರಿ ಗಣೇಶ ಹಬ್ಬ ಅಂದ್ರೇನೆ ಸಡಗರ ಸಂಭ್ರಮ ಅಲ್ವಾ? ಸೊ ಹಾಗಾಗಿ ಒಂದ್ ತಿಂಗಳ ಮುಂಚೆನೆ ನಮ್ಗೆ ಸಂಭ್ರಮ ಶುರುವಾಗ್ಬಿಟ್ಟಿರುತ್ತೆ. ಅಂದ್ರೆ ಹಿಂದಿನ ದಿನ ಹೋಗಿ ಗೌರಿ ಗಣೇಶನೆಲ್ಲ ತಗೊಂಬಂದು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ತಂದು ಅದಕ್ಕೆಲ್ಲ ಅಲಂಕಾರ ಮಾಡಿ ಬೆಳಗ್ಗೆನೆ ಹಬ್ಬ ಆಚರಣೆ ಮಾಡಿಕೊಂಡು ಇವಾಗ

0: ಸ್ಟುಡಿಯೋಗೆ ಬಂದಿದ್ದೀನಿ.
1: ಹಬ್ಬದ ಶಾಪಿಂಗ್ಗೆ ನೀವೇ ಹೋಗ್ತೀರಾ?
0: ಖಂಡಿತ, ನಮ್ಮನೆ ಎಲ್ಲ ಅತಿಥಿಗಳು ಬರ್ತಾನೆ ಇರ್ತಾರೆ. ಸೊ ನಾ ಹೋಗ್ತಾ ಇರೋ, ನಾನು ಬರ್ತೀನಿ ನಿಮ್ ಜೊತೆ. ಓಕೆ ಬನ್ನಿ. ಸೊ ಒಟ್ಟಿಗೆ ಹೋಗ್ಬಿಟ್ಟು
1: ನಾವೇ ಹೋಗಿ ಅದನ್ನೆಲ್ಲ ಆರಿಸಿ ತರೋದಿದೆಯಲ್ಲ, ಅದೇ ಒಂಥರ ಖುಷಿ.
0: ಹಬ್ಬ ಖುಷಿಗಿಂತ ಇನ್ಯಾವುದು.
1: ನಾವೇ ಹೋಗಿ ತಂದಾಗ ಅದು ಇಮ್ಮಡಿ ಆಗತ್ತೆ.
0: ಇವಾಗ ಸುಮಾರು ಐಡಲ್ಸ್ ಇಟ್ಟಿರ್ತಾರೆ, ಅದರಲ್ಲಿ ಒಂದ್ ಗಣೇಶ ಮಾತ್ರ ನನ್ ತಗೋ ಅಂತಾನೆ.
1: ಹೌದು.
0: ಸೊ ಆ ಕರೆ ಬಂದ ತಕ್ಷಣ ತಗೊಂಡು.
1: ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ, ಕಣ್ಣಿಗೆ ಅಂದವಾಗಿ ಕಾಣಿಸುವಂತ ಗಣೇಶ ಅಲ್ಲ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಹೇಳೋ ಗಣೇಶ ನೀವು ತಗೊಂಡ್ ಬರ್ತೀರಾ ಅಂತ ನೋಡಿ ಅಲ್ವಾ. ಗಣೇಶನ ಅನುಗ್ರಹ ಅಲ್ಲಿಂದಾನೆ, ಕರ್ಕೊಂಡು ಹೋಗಪ್ಪ ಬರ್ತೀನಿ ನಿಮ್ಮ ಮನೆಗೆ.
0: ಅವನ ಅನುಗ್ರಹ ಇಲ್ದೆ ಇದ್ರೆ ಯಾವ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ. ಹಾಗೆ ಅವನ ಆಶೀರ್ವಾದ ಸದಾ ಎಲ್ರ ಮೇಲೂ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ.

0: ಗಣೇಶ ಹಬ್ಬ ಅಂದ್ರೆ ಸ್ಪೆಷಲ್, ಅದರಲ್ಲೂ ಗಣೇಶ ಅಂತ ಹೇಳಿದ್ರೆ ಮಕ್ಕಳ ದೇವರು ಅಂತ ಹೇಳಿ ಅಲ್ವಾ. ಗಣೇಶನ ಹಬ್ಬ ಅಂತ ಹೇಳಿದ್ರೆ ಒಂದ್ ಕ್ಷಣ ಎಲ್ಲೋ ನಾವು ಬಾಲಿ ಕೊಟ್ಟೋಗ್ತೀವಿ, ನಾವೆಲ್ಲ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋಂಥದ್ದೆಲ್ಲ ಅವಾಗ ನಮ್ಮ ಮನ್ಸಿಗೆ ಬಂದ್ಬಿಡತ್ತೆ. ನೀವು ಕೂಡ ನಿಮ್ ಬಾಲ್ಯದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ, ಅವಾಗೆಲ್ಲ ಯಾವ್ಯಾವ ವಿಶೇಷ ಇರ್ತಾ ಇತ್ತು ಅಂತ ಹೇಳಿ ನೆನ್ಪಿಸ್ಕೊಳ್ಳೋದಾದ್ರೆ ಈ ದಿನ
1: ಬಾಲ್ಯದಲ್ಲಿ ನಾಪಿಸ್ಕೊಳ್ಳೋದಾದ್ರೆ ನಾವು ನಮ್ಮ ರೋಡ್ ನಲ್ಲೆಲ್ಲ ಗಣೇಶ ನೆಡ್ತಾ ಇದ್ವಿ.
0: ಇದೇ ವಿಶೇಷ.
1: ಅದೇ ವಿಶೇಷ. ಅವಾಗ ಏನು ಸಡಗರ ಅಂದ್ರೆ, ನಮ್ಮನೆಗೆ ಗಣೇಶ ತಗೊಂಬರೋದಲ್ದೆ ನಮ್ಮ ರೋಡ್ಗೆ ದೊಡ್ಡ ಗಣೇಶ ತರಬೇಕು ಅಂತ ಅವಾಗ ಮಾರ್ಕೆಟ್ಗೋ ಎಲ್ಲೋ ಹೋಗಿ ಎಲ್ಲಿಟ್ಟಿರ್ತಾರೋ ಅಲ್ಲಿ ನೋಡಿಕೊಂಡು ಅದನ್ನ ಒಂದು ಟೆಂಪೋನಲ್ಲೋ ಒಂದು ವ್ಯಾನಲ್ಲೋ ತಗೊಂಡು ಬಂದು ಅದನ್ನೆಲ್ಲ ಅಲಂಕರಿಸಿ ಅಲ್ಲಿಗೆಲ್ಲ ಈ ಕಡೆ ಆ ಕಡೆ ಒಳ್ಳೆ ಪರ್ವತಗಳ ತರ ಇರೋ ತರ ಆ ತರದೆಲ್ಲ
0: ಅಲಂಕಾರ. ಯಾವ ರೋಡಿನ ಗಣೇಶ ಚೆನ್ನಾಗಿರುತ್ತೆ,
1: ಆಮೇಲೆ ಲೈಟಿಂಗ್ ಹೆಂಗಿರುತ್ತೆ ರಾತ್ರಿ ಹೊತ್ತು ಆ ತರ. ಅಂಡ್ ಅವತ್ತಿನ ದಿನ ಏನ್ ವಿಶೇಷ ಅಂದ್ರೆ, ಎಷ್ಟು ಜಾಸ್ತಿ ಮನೆಗಳಿಗೆ ನಾವು ಹೋಗಿ ಗಣೇಶ ನೋಡ್ತೀವಿ ಅಂತ, ಗೌರಿ ಗಣೇಶ ನೋಡ್ತೀವಿ ಅಂತ ನಾವು ಲೆಕ್ಕ, ಮಿನಿಮಮ್ ಟು ಮಿನಿಮಮ್ 101 ಅಂತ ಹೋಗ್ಲೇಬೇಕು, 101 ಗಣೇಶ ನೋಡ್ಲೇಬೇಕು ಅಂತ.
0: ಎಲ್ಲ ಸ್ನೇಹಿತರೆಲ್ಲ ಗುಮ್ ಕಟ್ಕೊಂಡು ಹೋಗ್ತಾ
1: ಎಲ್ಲ ಒಟ್ಟಿಗೆ, ಅವಾಗ ಚಿಕ್ಕ ಚಿಕ್ಕವರು ಎಲ್ಲ ಹೋಗ್ತಿರ್ತಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು, ಆಂಟಿ ನಿಮ್ ಮನೇಲಿ ಗಣೇಶ ಇಟ್ಟಿದ್ದೀರಾ? ಹ್ಞೂ ಬಿಟ್ಟಿದ್ದೀವಿ ಬನ್ನಿ. ಸೊ ಅಲ್ಲಿ ಹೋದ ತಕ್ಷಣ ಅವರೇನೋ ಇದು ಚರ್ಪ್ ಮಾಡಿರೋರು, ಆ ಚರ್ಪ ಎಲ್ಲ ಕೊಡೋರು, ಅಲ್ಲಿ ತಿನ್ಕೊಂಡು ಗಣೇಶಂಗೆ ನಮಸ್ಕಾರ ಹಾಕಿ
0: ಗಣೇಶನ್ ನೋಡೋದು ಒಂದ್ ಖುಷಿ, ಆದ್ರೆ ಆ ಚರ್ಪ್ ತಿನ್ನೋದು
1: ಇನ್ನೊಂದು ಖುಷಿ. ಆಮೇಲೆ ಪಾಪ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು, ಎಲ್ಲ ಹುಡುಗರು ಬರ್ತಾರೆ ಅಂತ ಅವರು ಕಡುಬು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು, ನಾವ್ ಅಲ್ಲಿಗೆ ಇಸ್ಕೊಂಡ್ಬಿಟ್ಟು ಒಂದ್ ನಮಸ್ಕಾರ ಮಾಡ್ಬಿಟ್ಟು ಗಣೇಶಂಗೆ ಮುಂದಿನ.
0: ಸೊ ಗಣೇಶನ್ಗೂ ಕಡುಬು, ಗಣೇಶನ್ ನೋಡಕ್ ಹೋದ್
1: ಮಕ್ಕಳಿಗೂ ಕಡುಬು.
0: ಆಮೇಲೆ ಅವಾಗೆಲ್ಲ ಗಣೇಶನ್ ಹಬ್ಬ ಅಂತ ಹೇಳಿದ್ರೆ ಈ ಹಾಡು ಹೇಳೋದು, ತಮಟೆ ಶಬ್ದ, ಅದಕ್ಕೆ ಡಾನ್ಸ್ ಅವೆಲ್ಲ ಇರ್ತಾ ಇತ್ತು. ನೀವು ಕೂಡ ಅದೆಲ್ಲ ಮಾಡಿದೀರಾ?
1: ಅಂದ್ರೆ ಇದು ವಿಸರ್ಜನೆ ಟೈಮಲ್ಲಿ,
0: ವಿಸರ್ಜನೆ
1: ಟೈಮ್ನಲ್ಲಿ ನಾ ಹೇಳದ್ನಲ್ಲ ನಿಮ್ಗೆ, ಒಂದ್ ಟೆಂಪೋನಲ್ಲೋ ಅಥವಾ ಒಂದ್ ವ್ಯಾನಲ್ಲೋ ಇಟ್ಕೊಂಡ್ಬಿಟ್ಟು ಗಣೇಶನ, ಅವಾಗ ಜೋರ ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತೆಲ್ಲ ಹೇಳ್ಕೊಂಡು ಅವಾಗ ಎಲ್ಲ ಜೋರಾಗಿ ಗಲಾಟೆ ಮಾಡಿಕೊಂಡು ಸಂಭ್ರಮ ಅದು. ಆಮೇಲೆ ಎಲ್ಲ ಯಾರ್ಯಾರು ರೋಡಲ್ಲಿ ಹೋಗ್ತಿರ್ತಾರೋ ಎಲ್ಲ ನಮ್ ಗಣೇಶ ಎಲ್ಲ ನೋಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು
0: ಖುಷಿ ಅಲ್ವಾ ನೋಡ್ತಾ ಇದಾರೆ ಖುಷಿ.
1: ಆಮೇಲೆ ನೋಡಿ ನಮ್ ಗಣೇಶ ಹೆಂಗಿದೆ ಅಂತ. ಅವಾಗ ಅಲ್ಲೇ ನನ್ಗೆ ಇವತ್ತಿಗೂ ಜ್ಞಾಪಕ ಇದೆ, ಅಲ್ಲೇ ಸ್ಪಾಟ್ ನಲ್ಲೇ ಲಿರಿಕ್ಸ್ ಸುಮ್ನೆ ಏನ್ ಬರುತ್ತೋ ಸುಮ್ನೆ, ಅಲ್ಲಿ ನೋಡು ಗಣೇಶ ಅಂತ, ಇಲ್ಲಿ ನೋಡು ಗಣೇಶ ಆತರ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿರೋದು, ಒಂಥರ ಎಲ್ಲ ಹೋಮ್ಲಿ ಆಗಿರೋದು. ಯಾಕಂದ್ರೆ ಇಡೀ ನನ್ನ ಸ್ನೇಹಿತರು ಎಲ್ಲರೂ ಎಲ್ಲ ಚೆನ್ನಾಗಿರೋದು. ಇಟ್ ವಾಸ್
0: ಗಣೇಶನ ಹಬ್ಬ ಅಂತ ಹೇಳಿ ಮಾಡುವಾಗ ಈ ಮಂಗಳಾರತಿ ಸಮಯದಲ್ಲಿ ಎಲ್ಲ ಒಂದ್ ಹಾಡು ಹೇಳಿ, ಗಣಪತಿ ಹಾಡು ಹೇಳಿ ಅಂತ ಹೇಳ್ತಾರಲ್ವಾ, ಆ ಸಮಯದಲ್ಲೆಲ್ಲ ನೀವು ಹಾಡ್ತಾ
1: ಇದ್ದೀರಾ? ನನ್ಗೆ ಅವಾಗೆಲ್ಲ ಸ್ಟೇಜ್ ನಲ್ಲಿ ನೀವು ಹಾಡ್ಲೇಬೇಕು ಹಾಡ್ಲೇಬೇಕು ಅಂತ ಒಂದು ಕಾರ್ಡ್ಲೆಸ್ ಕೊಟ್ಟು.
0: ಸೊ ಅವಾಗಿಂದನೇ ಎಲ್ಲರಿಗೂ ಗೊತ್ತಿತ್ತು.
1: ಹೌದು, ಚಿಕ್ಕ ವಯಸ್ಸಿಂದ.
0: ಚಿಕ್ಕ ವಯಸ್ಸಿಂದ. ಎಷ್ಟು ವಯಸ್ಸಿಗೆ ಶುರು ಮಾಡಿದ್ರಿ ನೀವು ಹಾಡ್ ಹೇಳಿ?
1: ನನ್ಗೆ ಜ್ಞಾಪಕ ಇದ್ದಂಗೆ ಲೈಕ್ 3 years ಇಂದನೇ ಹಾಡಕ್ ಶುರು ಮಾಡಿದ್ದೆ. ಯಾಕೆಂದ್ರೆ ನಮ್ದು ಮ್ಯೂಸಿಕಲ್ ಫ್ಯಾಮಿಲಿ, ನಮ್ಮಅಮ್ಮನೇ ನಂಗೆ
0: ಮೊದಲ
1: ಯಾವಾಗ್ಲೂ ಗುರು. ನಮ್ಮಅಮ್ಮನೇ ಎನ್ ಶಾರದಾ ಅಂತ ಅವ್ರ ಹೆಸರು. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವರು ಆಸ್ಥಾನ ವಿದ್ವಾನ್ ಚಿಂತಲ್ಪಲ್ಲಿ ರಾಮಚಂದ್ರ ರಾವ್ ಅಂತ ಇದ್ರು, ಅವ್ರ ಶಿಷ್ಯ ನಮ್ಮಅಮ್ಮ.
0: ನೋಡಿ ಅವರ ಹೆಸರು ಶಾರದಾ, ಶಾರದೆಯ ಅನುಗ್ರಹ ಅವ್ರ ಮೇಲೆ.
1: ಖಂಡಿತ ಖಂಡಿತ.
0: ಹಂಗಿದ್ರೆ ನಿಮ್ಗೆ ಈ ಸಂಗೀತದ ಮೊದಲ ಪಾಠ ನಿಮ್ ತಾಯಿಯವರಿಂದನೇ?
1: ಖಂಡಿತ, ನಮ್ ತಾಯಿಯಿಂದನೇ. ಹಾಗೆ ಮ್ಯೂಸಿಕ್ ಫ್ಯಾಮಿಲಿ ಅಂತ ಹೇಳದಲ್ಲ, ನಮ್ಮ ಅಕ್ಕನು ಆಕಾಶವಾಣಿ ಸಿಂಗರು, ಅವ್ರ ಹೆಸರು ಎನ್ ಮೀರಾ ಅಂತ. ಅವರು ಸುಮಾರು ವರ್ಷಗಳೆಲ್ಲ ಆಕಾಶವಾಣಿಯಲ್ಲೆಲ್ಲ ಹಾಡಿದ್ದಾರೆ. ಅಂಡ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮನೆಯಲ್ಲೇ ನಾವು ಹಾಡುಗಳೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಿದ್ವಿ. ಅಮ್ಮ

0: ಸಾಹಿತ್ಯ ಎಲ್ಲ ಬರೆಯೋರು, ಹಾಡು ರಚಿಸೋರು, ಅದಕ್ಕೆ ರಾಗ ಕೂಡ ಹಾಕಿ ಸೈಮಲ್ಟೇನಿಯಸ್ ಆಗಿ ಆಮೇಲೆ ಹೇಳಿ ತೋರಿಸೋರು, ಇದು ಹೇಳ್ತೀನಿ ನೋಡಿ ಹೆಂಗಿದೆ ಅಂತ. ಅವಾಗ ನಮ್ಗೆ ನಾವೇ ಅದನ್ನೆಲ್ಲ ಕಲ್ತ್ಕೊಂಡು ಆ ಥರ ಸುಮಾರು
1: ಸಂಗೀತದ ವಾತಾವರಣ ನಿಮಗೆ ಮನೆಯಲ್ಲೇ ಇತ್ತು, ಸೊ ಮಳುವಳಿಯಾಗಿ ಹಾಗೆ ಬಂತು. ಜೊತೆಗೆ ನಿಮ್ಮ ಪರಿಶ್ರಮ ಈ ದಿನ ನಿಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುವಂತದ್ದು
0: ಅಪ್ಪ ಅಮ್ಮನ ಆಶೀರ್ವಾದ, ಹಾಗೆ ದೇವರ ಕೃಪೆ. ಯಾಕೆಂದ್ರೆ ಖಂಡಿತ, ಯಾಕೆಂದ್ರೆ ಎಷ್ಟೋ ಜನ ನಾವು ಏನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಲ್ವಾ. ನನ್ಗೆ ಸಂತೋಷ ತಂದ್ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಕಾಲೇಜ್ ಡೇಸ್ ಅಲ್ಲಿ. ಸೊ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರೋದನ್ನ ಆದ್ನಲ್ಲ ಆಗ್ಸಿದ್ರಲ್ಲ ದೇವ್ರು.
1: ಸೊ ನೋಡಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಈಗಲೇ ಕೊಟ್ಬಿಟ್ರಿ. ನಾನು ಕೇಳೋಣ ಅನ್ಕೊಂಡಿದ್ದೆ, ಬೈ ಚಾಯ್ಸ್ ಬೈ ಚಾನ್ಸ್ ಅಂತ.
0: ಡೆಫಿನೆಟ್ಲಿ ಬೈ ಚಾಯ್ಸ್,
1: ಇಷ್ಟಪಟ್ಟು ಆಗ್ಬೇಕು ಅನ್ಕೊಂಡ್ರಿ. ಆದ್ರಿ
0: ಇಷ್ಟಪಡೋದು ಒಂದೇ ಅಲ್ಲ, ಇವಾಗ ನಾವ್ ಇಷ್ಟಪಟ್ಟರು ನಾ ಹೇಳದ್ನಲ್ಲ, ಅವನ್ ತಥಾಸ್ತು ಅಂದ್ರೆ
1: ಖಂಡಿತ
0: ಅಷ್ಟೇ. ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ,
1: ಎಷ್ಟೋ ಜನ ಅನ್ಕೊಂಡಿರ್ತಾರೆ ಆಗಲ್ಲ. ಸೊ ಆ ವಿಷಯದಲ್ಲಿ ನೀವು ಅದೃಷ್ಟವಂತ, ಏನ್ ಅನ್ಕೊಂಡ್ರು ಅದಾಗಿದ್ದೀರಾ.
0: ಖಂಡಿತ.

0: ಬದ್ರಿ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು.
0: ನೀವು ಹಿನ್ನೆಲೆ ಗಾಯಕರಾಗಿ ಪಾದಾರ್ಪಣೆ ಮಾಡಿದ್ದು ಹೇಗೆ?
1: ಆಕ್ಚುಲಿ ನಾನು ನನ್ನ ಮೊಟ್ಟ ಮೊದಲನೇ ಹಾಡು ಹಿನ್ನೆಲೆ ಗಾಯಕನಾಗಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಒಂದು ಸಿನಿಮಾ,
0: ಜಗ್ಗೇಶ್ ಅವ್ರ ಸಿನಿಮಾ,
1: ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರು. ರಾಜೇಶ್ ರಾಮನಾಥ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸ್ನೇಹಿತರವರು ಅಂಡ್ ಅತ್ಯಂತ ಕ್ಲೋಸ್ ಫ್ರೆಂಡ್ ಕೂಡ, ಅವ್ರು ಕಂಪೋಸ್ ಮಾಡಿದ್ದು. ಈ ಹಾಡ್ನ ದೊಡ್ಡರಂಗೇಗೌಡರು ರಚನೆ ಮಾಡಿದ್ರು. ಯಾವ್ಯಾವ ಸಂಬಂಧ ಹೆಂಗೆಂಗೋ ಏನು ಹಣೆ ಬರಹ ಕಂಡವ್ರು ಯಾರು ಅಂತ ಅದನ್ನ ನಾನು ಟ್ರ್ಯಾಕ್ ಹಾಡಕ್ಕೆ ಅಂತ ಹೋಗಿದ್ದು. ಹಾಡಿದೆ ನಾನು ಆ ಸಾಂಗ್ನ. ಯಾವ್ಯಾವ

ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರಂತೆ ಆ ಸಾಂಗ್ಗೆ. ಆ್ಯಂಡ್ ಆ ಸಾಂಗ್ನ ನಮ್ಮ ಪ್ರೀತಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡಬೇಕು ಅಂತ ಆಗಿತ್ತು. ಕಲ್ಯಾಣ್ ಕುಮಾರ್ ಅವರು ಕೇಳಿಬಿಟ್ಟು ಯಾರಿದು ಹಾಡಿರೋದು ಸಾಂಗು ಅಂತ ಕೇಳಿದ್ರಂತೆ. ಸರಿ ಹೇಳಿದ್ರಂತೆ ಬದರಿ ಪ್ರಸಾದ್ ಅಂತ ಹಾಡಿದ್ದಾರೆ, ತುಂಬ ಚೆನ್ನಾಗಿದೆ ವಾಯ್ಸು ಎಕ್ಸ್ಪ್ರೆಷನ್ ಎಲ್ಲ ತುಂಬ ಚೆನ್ನಾಗಿದೆ, ಇವ್ರದೇ ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ ಕಲ್ಯಾಣ್ ಕುಮಾರ್ ಅವರು. ತಕ್ಷಣನೇ ನಾನೇ ಅದು ಯಾವುದೋ ಒಂದು ಫಂಕ್ಷನಲ್ಲಿದ್ದೆ, ನನಗೆ ರಾಜೇಶ್ ರಾಮನಾಥ್ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಬದರಿ ಪ್ರಸಾದ್ ಅವರೇ, ಒಂದು ಸಂತೋಷಕರವಾದ ವಿಷಯನ ನಿಮಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿ ಸರ್ ಏನು ಅಂತ. ತಕ್ಷಣ ಹೇಳಿದ್ರು ಅವರು, ನಿಮ್ಮ ಸಾಂಗ್ ರಿಟೈನ್ ಆಗಿದೆ ನಿಮ್ಮ ವಾಯ್ಸ್ನಲ್ಲೇ. ಸೊ ದಟ್ ವಾಸ್ ಅಲ್ಟಿಮೇಟ್, ಅತ್ಯಂತ ಸಂತೋಷ ಆಯಿತು ನನಗೆ, ಏನು ಖುಷಿಗೆ ಎಣೆನೆ ಇಲ್ಲ, ಯಾಕೆಂದರೆ ಅದು ನನ್ನ ಫಸ್ಟ್ ಸಾಂಗ್, ನಂಗೆ ತುಂಬಾ ಸಂತೋಷ ಆಯಿತು. ಫಿಲಮ್ ಸಾಂಗ್ಸ್ನ ಅಭ್ಯಾಸ ಮಾಡೋದು, ಅದು ಯಾವ ಧಾಟಿನಲ್ಲಿ ಹಾಡಿದ್ದಾರೆ ಆ ಧಾಟಿನಲ್ಲಿ ಹಾಡಕ್ ಪ್ರಯತ್ನ ಪಡೋದು, ಆಮೇಲೆ ಇದು ಅಲ್ಲೇನೋ ಸರಿ ಹೋಗಿರಲ್ಲ ಆವಾಗ ತಿರ್ಗಾ ಒಂದ್ಸರ್ತಿ ಕೇಳ್ಕೊಂಡು ಮತ್ತೆ ಅದನ್ನ ಪ್ರಯತ್ನ ಪಟ್ಟು ಅದನ್ ಅದೇ ತರ ಹಾಡಕ್ಕೆ ಆದಾಗ ಸಿಗೋ ಸಂತೋಷ ಇದೆಯಲ್ಲ ಅಪಾರ. ಅದು ನಾ ತಯಾರಿ ಮಾಡ್ಕೊಂಡು ಆಮೇಲೆ ಒಂದು ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲಿ ನಾನು ವಿನ್ನರು. ಸೊ ಅದಕ್ಕೆ ಫೈನಲ್ಸ್ಗೆ ರಾಜ ನಾಗೇಂದ್ರ ಅವರು ಬಂದಿದ್ರು ಜಡ್ಜ್ ಆಗಿ. ಶಿಲೆಗಳು ಸಂಗೀತವ ಹಾಡಿದೆ ಸಾಂಗ್, ಸೊ ಫೈನಲ್ಸ್ಗೆ ಅದು ಹಾಡಬೇಕು ಅಂತ ಅದನ್ನು ಹಾಡಿದ್ದೆ.

0: ಅದನ್ನ ಹಾಡಿದ ತಕ್ಷಣನೇ ತುಂಬಾ ಇಷ್ಟ ಆಯ್ತು ರಾಜನ್ ಮತ್ತೆ ನಾಗೇಂದ್ರ ಅವ್ರಿಗೆ, ತುಂಬಾ ಚೆನ್ನಾಗಿ ಹಾಡದ್ರಿ ಅಂತೆಲ್ಲ ಹೇಳಿದ್ರು ನಂಗೆ. ಥ್ಯಾಂಕ್ ಯು ಸರ್ ಅಂತ. ನಾಳೆ ನೀವೇನಾದ್ರೂ ಫ್ರೀ ಇದ್ದು ನಮ್ಮ ಸ್ಟುಡಿಯೋಗೆ ಬರ್ಬೋದಾ ಅಂತ ಕೇಳಿದ್ರು.
1: ಅದಕ್ಕಿಂತ
0: ಇನ್ನೇನು, ಖಂಡಿತ ಬರ್ತೀನಿ ಸರ್, ಇಟ್ಸ್ ಮೈ ಪ್ಲೆಷರ್, ಮೈ ಆನರ್. ಆಮೇಲೆ ಸ್ಟುಡಿಯೋಗೆ ಹೋದಾಗ ಅದು ಒಂದು ಒಳ್ಳೆ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಯಾಕೆಂದ್ರೆ ಪ್ರಸಾದ್ ಸ್ಟುಡಿಯೋನಲ್ಲಿ ತುಂಬಾ ದೊಡ್ಡ ಹಾಲು, ಎಲ್ಲ ಮ್ಯೂಸಿಷಿಯನ್ಸ್ ವಿತ್ ಫುಲ್ ಆರ್ಕೆಸ್ಟ್ರಾ. ನೋಡಿದ ತಕ್ಷಣನೇ ಓ ಏ ಇಷ್ಟು ಜನ ಇದ್ದಾರೆ ಅನ್ನೋ ಒಂದು ಫೀಲು. ಬಟ್ ನನಗೇನು ಅದರಿಂದ ಏನು ತೊಂದರೆ ಇಲ್ಲ, ಯಾಕೆಂತಂದ್ರೆ ನಾವು ಹಾಡೋದು ಇಂಪಾರ್ಟೆಂಟ್ ಅಷ್ಟೇ, ಎಲ್ಲ ಖುಷಿ ಪಡ್ತಾರೆ.
1: ಅದು ಹೀಗಿರುತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಿತ್ತಾ?
0: ಇಲ್ಲ, ಗೊತ್ತಿರಲಿಲ್ಲ, ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ನಮಗೆ, ನನಗೆ ಆವಾಗಲೇ ನಾನು ಸ್ಟೇಜ್ ಮೇಲೆ ಹಾಡಿ ಸುಮಾರು ಜನರ ಮುಂದೆ ಎಲ್ಲ ಹಾಡೋ ಅಭ್ಯಾಸ ಇತ್ತು.
1: ಬಟ್ ಸ್ಟುಡಿಯೋ ಕಲ್ಪನೆ ಇರ್ಲಿಲ್ಲ ನಿಮ್ಗೆ, ಸ್ಟುಡಿಯೋ ಹೇಗಿರುತ್ತೆ ಅನ್ನೋ ಕಲ್ಪನೆ ಇರ್ಲಿಲ್ಲ. ಯಾಕಂದ್ರೆ ಸ್ಟೇಜ್ ಅಲ್ಲೆಲ್ಲ ಹಾಡ್ತಾ ಇದ್ರಿ, ಬೇರೆ ಕಡೆ ಹಾಡ್ತಾ ಇದ್ರಿ. ಸ್ಟುಡಿಯೋ ರೆಕಾರ್ಡಿಂಗ್ ಅನ್ನುವಂಥದ್ದು ಇದು ಮೊದಲ ಅನುಭವ.
0: ಇದು ಟ್ರ್ಯಾಕ್ ಹಾಡಿದ್ದೆ. ಸರಿ, ಆಮೇಲೆ ಹೋದ ತಕ್ಷಣನೇ ಸಾಂಗ್ ಕೊಟ್ರು ನನಗೆ. ಸರಿ, ಆ ಸಾಂಗ್ ನ ನಾಗೇಂದ್ರ ಅವ್ರು ಕೊಟ್ರು, ಸಾಹಿತ್ಯನ ಬರ್ಕೊಂಡು ಆಮೇಲೆ ಆ ಟ್ಯೂನ್ ನ ಕೇಳಿಸೋರು ಹೇಳ್ಕೊಟ್ರು ನಂಗೆ, ಅದನ್ನು ಕಲ್ತ್ಕೊಂಡು. ಸೊ ಐ ವಾಸ್ ರೆಡಿ ವಿತ್ ದ ಸಾಂಗ್. ಆಮೇಲೆ ರಾಜನ್ ಅವರು ಆ ಕಡೆಯಿಂದ ಬಂದು ಕೇಳಿದ್ರು, ಅವ್ರು ರೆಡಿ ಇದ್ದಾರಾ ಅಂತ ಕೇಳಿದ್ರು, ಸಿಂಗರ್ ರೆಡಿ ಇದ್ದಾರಾ ಅಂತ. ರೆಡಿ ಇದ್ದಾರೆ ಸರ್ ಅಂತಂದ್ರು. ಆಮೇಲೆ ಹಾಲ್ನಲ್ಲಿ ಎಲ್ಲ ಅಸೆಂಬಲ್ ಆದರು, ಒಂದಷ್ಟು ಜನ ವೈಲಿನಿಸ್ಟ್ಗಳು, ಒಂದು 60 ಜನ ವೈಲಿನ್, ಆ ಕಡೆ ಪರ್ಕಷನ್, ಈ ಕಡೆ ಸ್ಟ್ರಿಂಗ್ಸ್, ಮೇಲ್ ಕೋರಸ್ಸು, ಫಿಮೇಲ್ ಕೋರಸ್ಸು, ಈ ಥರ ಫುಲ್ ಎಲ್ಲ ಇರ್ತಾರೆ, ಕಂಡಕ್ಟ್ ಮಾಡ್ತಾ ಇದ್ರು. ನಾನು ಕಂಫರ್ಟಬಲ್ ಆಗಿ ಹಾಡ್ದೆ, ನನಗೆ ಆ ಹಾಡ್ ಮೇಲೆ ಗಮನ ಇತ್ತು. ಅವ್ರು ಹೇಳಿದ ತಕ್ಷಣ ಇದನ್ನು ಚೆನ್ನಾಗಿ ಹಾಡಬೇಕು ನಾನು, ಎಲ್ಲರ ಪ್ರಶಂಸೆ ಪಡಿಬೇಕು ಅಂತ. ಆಮೇಲೆ ಅದು ಫ್ಲೋರ್ ರಿಹರ್ಸಲ್, ಅದು ರಿಹರ್ಸಲ್ ಆಯಿತು, ಟೇಕ್ಗೆ ಹೋಗೋಣ ಅಂತ ಟೇಕ್ ಆಯಿತು. ಟೇಕ್ ಆದಮೇಲೆ ಮತ್ತೆ ಒಂದ್ಸರ್ತಿ ಅಲ್ಲೇ ಫ್ಲೋರ್ ನಲ್ಲಿ ಜೋರಾಗಿ ಮ್ಯೂಸಿಕ್ ಸ್ಪೀಕರ್ ಅಲ್ಲಿ ಹಾಕಿ ಮತ್ತೆ ಕೇಳ್ತೀವಿ ಎಲ್ಲರೂ. ಸೊ ಎಲ್ಲರೂ ಬಂದು ನಿಂತಿದ್ವಿ, ಪ್ಲೇ ಮಾಡಿದ್ರು ಸಾಂಗ್ ನ. ಪ್ಲೇ ಮಾಡಿದ ತಕ್ಷಣ ಜೋರಾಗಿ, ಅದೇ ಫಸ್ಟ್ ಟೈಮ್ ನನ್ನ ಲೈಫ್ ನಲ್ಲಿ ನನ್ನ ವಾಯ್ಸ್ ಆ ತರ ಒಳ್ಳೆ ಏನು ಅಂತಾರೆ ಬೋರ್ಗರಿಸ್ತಾ ಇತ್ತು ಸ್ಟುಡಿಯೋನಲ್ಲಿ ಸ್ಪೀಕರ್ನಲ್ಲಿ. ಇದರಲ್ಲಿ ಕೇಳಿದ್ದು ತುಂಬಾನೇ ಸಂತೋಷ ಕೊಡ್ತು. ಅಂಡ್ ಎಲ್ಲಾರು ತುಂಬಾ ಸಂತೋಷ ಪಟ್ರು, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್, ತುಂಬಾ ಚೆನ್ನಾಗಿ ಹಾಡಿದೀರಾ ಅಂತ.
1: ಯಾವ ಹಾಡೋದು ಅಂತ ಹೇಳಿ ನೆನಪಿ?
0: ಬಂಗಾರದ ಮನೆ ಅಂತ ಸಿನಿಮಾ, ಅದು ನೀ ಪ್ರೇಮ ಕೈದಿ ಅಂತ.
2: ನೀ

0: ನೋಡಿ, ಇಲ್ಲೇ ಹೀಗೆ ಅಂತ ಹೇಳಿದ್ರೆ ಅವತ್ತು ನಿಮ್ಗೆ ಆ ಅನುಭವ ಹೇಗಿರ್ಬೋದು ನಾವು ಊಹೆ ಮಾಡ್ಕೋಬಹುದು ಅಲ್ವಾ.
1: ಹಾಗೆ
0: ಒಂದ್ ಹಾಡ್ ತಯಾರಾಗಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಸರ್, ಹಂತಗಳು ಏನಿರುತ್ತೆ?
1: ಒಂದು ಸಾಂಗ್ ರೆಡಿ ಆಗ್ಬೇಕು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್, ಹಿ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಸೊ ಆ ತರ ಮ್ಯೂಸಿಕ್ ಗೆ ಕ್ಯಾಪ್ಟನ್, ಮ್ಯೂಸಿಕ್ ಡೈರೆಕ್ಟರ್. ಫಿಲ್ಮ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಫಾರ್ ದ ಫಿಲ್ಮ್, ಸೊ ಅವ್ರಿಗೆ ಹೆಂಗ್ ಬರ್ಬೇಕು ಎಲ್ಲ ಅವ್ರಿಗೆ ನಿಗಾ ಇರುತ್ತೆ. ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ತರ ಸಿಚುವೇಶನ್, ಸನ್ನಿವೇಶ ಇರುತ್ತೆ, ನೀವು ಈ ತರ ಸಾಂಗ್ ಕಂಪೋಸ್ ಮಾಡ್ಬೇಕು ಅದಕ್ಕೆ ಆ ಸಿಚುವೇಶನ್ಗೆ ಅಂತಲ್ಲ. ಮ್ಯೂಸಿಕ್ ಡೈರೆಕ್ಟರ್ನ ಅದನ್ನ ಅರ್ಥ ಮಾಡಿಕೊಂಡು ಸಿಚುವೇಶನ್ಗೆ ಈ ತರ ಒಂದು ಸಾಂಗ್ ಕಂಪೋಸ್ ಆದ್ರೆ ಹೇಗಿರುತ್ತೆ ಅಂತ ಅವ್ರ ಊಹೆಗೆ, ಅವ್ರ ಕೆಪಬಿಲಿಟೀಸ್ಗೆ, ಸೊ ಅವ್ರು ಕಂಪೋಸ್ ಮಾಡ್ತಾರೆ. ಅವ್ರು ಕಂಪೋಸ್ ಮಾಡಿ ಆಮೇಲೆ ಯಾರು ಲಿರಿಸಿಸ್ಟ್ ಅಂತ ಅವ್ರು ಸೆಲೆಕ್ಟ್ ಮಾಡಿ ಆ ಲಿರಿಸಿಸ್ಟ್ ಬಂದು ಆ ಟ್ಯೂನ್ಗೆ ಬರೆದು ಅಥವಾ ಆ ಸಾಹಿತ್ಯಕ್ಕೆ ಇವ್ರು ಟ್ಯೂನ್ ಮಾಡಿ ವಾಟ್ ಎವರ್, ಸೊ ಯಾವ ತರ ಬೇಕಾದ್ರೂ ಆಗ್ಬೋದು. ಅದು ಎರಡೂ ಸೇರ್ಕೊಂಡಾಗ ಸಾಹಿತ್ಯನೂ ಇರುತ್ತೆ ಸಂಗೀತನೂ ಇರುತ್ತೆ, ಮ್ಯೂಸಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದು ಟ್ರ್ಯಾಕ್ ಸಿಂಗರ್ ಹಾಡ್ತಾರಲ್ಲ ಆವಾಗ ವಿತ್ ಇನ್ಸ್ಟ್ರೂಮೆಂಟ್ಸ್, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾರೆ ಮ್ಯೂಸಿಕ್ ಡೈರೆಕ್ಟರ್. ಇಷ್ಟು ವಯಲಿನ್ಸ್ ಬೇಕು, ಇಷ್ಟು ಅಲ್ಲಿ ಸಿತಾರ್ ಬೇಕು, ಇಲ್ಲಿ ಫ್ಲೂಟ್ ಬೇಕು, ಇಲ್ಲಿ ಡೋಲಕ್ ಬೇಕು, ಇಲ್ಲಿ ತಬಲ, ಈ ತರ ಎಲ್ಲ. ಆಮೇಲೆ ಇಲ್ಲಿ ಕೋರಸ್ ಬರಲಿ, ಮೇಲ್ ಕೋರಸ್, ಫಿಮೇಲ್, ಈ ತರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊತಾರೆ. ಸೊ ಸಾಂಗ್ ಒಂದು ಸ್ಟ್ರಕ್ಚರ್ ಆಗಿ ಬರುತ್ತೆ, ಸೊ ವಿತ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮೇನ್ ಸಿಂಗರ್ ಯಾರು ಹಾಡೋದು, ಮೇನ್ ಸಿಂಗರ್ ಬಂದು ಡ್ಯುಯೆಟ್ ಆಗಿದ್ರೆ ಮೇಲು ಫಿಮೇಲ್ ಇಬ್ರು ಬರ್ತಾರೆ, ಸೋಲೋ ಆಗಿದ್ರೆ ಅವ್ರಿಗೆ ತಕ್ಕಂಗೆ ಮೇಲ್ ಅಥವಾ ಫಿಮೇಲ್ ಬಂದು ಅದನ್ನ ಹಾಡ್ತಾರೆ, ವಾಯ್ಸ್ ಮಿಕ್ಸ್ ಮಾಡ್ತಾರೆ. ಈಗ ಆವಾಗ ಲೈವೇ ಹಾಡಬೇಕಾಗಿತ್ತು ನಾ ಹೇಳಿದಾಗ.
0: ನೀವು ಎರಡೂ ತರನು ನೋಡಿದಿರಾ ಅಲ್ವಾ, ಅವಾಗಿನ ಒಂದು ಹೇಗೆ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು ಅನ್ನುವಂಥದ್ದು, ಹಾಗೆ ಈಗ ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಹಾಡುಗಳು ತಯಾರಾಗ್ತಿದೆ ಎರಡೂ ಕೂಡ ನಿಮ್ಗೆ ತಿಳಿದಿದೆ. ಯಾವುದು ಬೆಸ್ಟ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು ಎಷ್ಟೋ ಸಾರಿ ಹೇಳಿರೋದನ್ನ ಕೇಳಿದೀವಿ, ಆ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇತ್ತು ಈ ಸಿಂಗರ್ಸ್ ಮಧ್ಯ ಅಂತ ಹೇಳಿ. ಈಗ ಎಲ್ಲೋ ಒಂದ್ ಕಡೆ ಬೇರೆ ಸ್ಟುಡಿಯೋದಲ್ಲಿ ಬೇರೆ ಊರಲ್ಲಿ ಎಲ್ಲೋ ಕೋಲ್ಕತ್ತಾದಲ್ಲಿ ಒಬ್ರು ಕೂತಿರ್ತಾರೆ, ಬೆಂಗಳೂರಲ್ಲಿ ಒಬ್ರು ಇರ್ತಾರೆ, ಇಲ್ಲಿ ಹಾಡ್ ಹಾಡ್ತಾರೆ, ಅವ್ರ ಅಲ್ಲಿ ಹಾಡ್ ಹಾಡ್ತಾರೆ, ಆಮೇಲೆ ಮಿಕ್ಸಿಂಗ್ ಆಗತ್ತೆ, ಹಾಡ್ ಹೊರಗಡೆ ಬರುತ್ತೆ. ಅಂದ್ರೆ ಕ್ವಾಲಿಟಿ ವೈಸ್ ಒಂದು ಗುಣಮಟ್ಟ ಅಂತ ಹೇಳಿ ನೋಡಿದಾಗ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ತಯಾರಾಗ್ತಾ ಇತ್ತಲ್ಲ, ಅದು ಖುಷಿ ಕೊಡುತ್ತಾ? ಇದ
1: ಸಿ ನನ್ನ ಪ್ರಕಾರ ಯಾವತ್ತಿದ್ರು ಲೈವ್ ಅಂದ್ರೆ ಎಲ್ಲ ಒಟ್ಟಿಗೆ ಮೇನ್ ಸಿಂಗರ್ಸ್ ವಿತ್ ಆರ್ಕೆಸ್ಟ್ರೇಷನ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಇತ್ತಲ್ಲ, ಅದು ತುಂಬಾ ಒಳ್ಳೆ ಸಿಸ್ಟಮ್. ಯಾಕೆಂತಂದ್ರೆ ಆ ಹಾಡ್ನ ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ರಿಹರ್ಸಲ್ಗಳಾಗ್ತಾ ಇರ್ತಾ ಇತ್ತು. ಸೊ ಎಲ್ಲಾರ್ಗುನು ಆ ಹಾಡು ಚಿರಪರಿಚಿತ ಆಗೋಗಿರೋದು ರಾತ್ರಿ ರೆಕಾರ್ಡಿಂಗ್ ಆಗೋಷ್ಟರೊಳಗೆ. ಸೊ ಎಲ್ಲಾರ್ಗೂ ಕರ್ತಲಾ ಮಲಕ ಆಗೋಗಿರೋದು. ಹಾಗಾಗಿ ಟೇಕ್ ಟೈಮ್ನಲ್ಲಿ ಯಾರು ಮಿಸ್ಟೇಕೆ ಮಾಡ್ತಾ ಇರಲಿಲ್ಲ, ಆಲ್ಮೋಸ್ಟ್ ಮಾಡಿದ್ರು ಒಂದ್ ಸರ್ತಿ ಎರಡ್ ಸರ್ತಿ ಅಷ್ಟೇ, ಆಮೇಲೆ ಟೇಕ್ ಆಗೋದು. ಟೇಕ್ ಆದ್ಮೇಲೆ ಯಾಕೆಂದ್ರೆ ಬೆಳಗ್ಗೆಯಿಂದ ರಿಹರ್ಸಲ್ ಆಗಿರ್ತಿತ್ತಲ್ಲ, ಸೊ ಹಾಗಾಗಿ ಅವರೆಲ್ಲ ಚೆನ್ನಾಗಿ ಎಕ್ಸ್ಪರ್ಟೀಸ್ ಆಗೋಗಿರೋದು ಬಂದ್ಬಿಟ್ಟಿರೋದು. ತುಂಬಾ ಚೆನ್ನಾಗಿ ನುಡ್ಸೋರು ಎಲ್ಲ ನುಡ್ಸಿರೋರು, ಹಾಡೋರು ತುಂಬಾ ಚೆನ್ನಾಗಿ ಹಾಡಿರೋರು. ಎಂಡ್ ಪ್ರಾಡಕ್ಟ್ ಕೇಳಿದ್ರೆ ಲೈವ್ಲಿ ಆಗಿರೋದು, ಯಾಕೆಂದ್ರೆ ಎಲ್ಲಾರು ಪಾರ್ಟಿಸಿಪೇಷನ್ ಒಟ್ಟಿಗೆ
0: ಒಟ್ಟಿಗೆ
1: ಇರ್ತಿದ್ರು, ಒಟ್ಟಿಗೆ ರೆಕಾರ್ಡ್ ಮಾಡ್ತಿದ್ರು. ಸೊ ಹಾಗಾಗಿ ಎಂಡ್ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಇಂಟೆನ್ಷನ್, ಬಟ್ ಅದು ಯಾವಾಗ್ಲೂ ಇರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಫಿಸಿಕಲ್ ಆಗಿ ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಾವು ಮಿಕ್ಸ್ ಮಾಡಿದ್ರು ಚೆನ್ನಾಗಿದ್ದೇ ಇರುತ್ತೆ, ಅದೇನ್ ಇಲ್ಲ ಅಂತಲ್ಲ, ಬಟ್ ಪಾರ್ಟಿಸಿಪೇಷನ್ ನಿಮಗ್ ಟೈಮ್ ಆದಾಗ ನೀನ್ ಬಾ ಫ್ಲೂಟ್ ನೋಡ್ಸಕ್ಕೆ, ನಿನಗ್ ಟೈಮ್ ಆದಾಗ ನೀನ್ ಸಿತಾರ ಬಾ, ಈ ತರ ಸಪರೇಟ್ ಸಪರೇಟ್ ಲೈವ್ ನಲ್ಲಿ ಎಲ್ಲಾ ನೋಡ್ತಿರ್ತಾರೆ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಇದನ್ನ ಚೆನ್ನಾಗಿ ಹಾಡ್ಬೇಕು ಅಂತ.
0: ಹಾಗೇನೆ ಇದು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೇ ಹೇಳ್ಬಹುದು, ಈ ತರ ಇಲ್ಲ ಹೀಗ್ ಮಾಡ್ಕೊ ಅಂತ ಹೇಳ್ಬಹುದು. ಹಾಗೆ ಎಲ್ಲರ ಒಂದು ಅಭಿಪ್ರಾಯಕ್ಕೂ ಅಲ್ಲಿ ಮನ್ನಣೆ ಸಿಗುತ್ತೆ.
1: ಖಂಡಿತ,
0: ಎಲ್ಲರೂ ಜೊತೆಗಿರ್ತೀರಾ,
1: ಎಲ್ಲರೂ ಜೊತೆಗಿರೋದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಎಲ್ಲಾರ ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿರುತ್ತೆ,
0: ಸಾಹಿತಿಗಳು ಇರ್ತಾರೆ,
1: ಹುರುಪಿರುತ್ತೆ, ಎಲ್ಲರೂ ಇದಾರಲ್ಲ ಅನ್ನೋ ಹುರುಪಿರುತ್ತೆ.
0: ಕೂಡು ಕುಟುಂಬ ಅಂತ ಹೇಳ್ತೀವಿ ನೋಡಿ, ಹಾಗೆ ಈಗಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಆಗಿನ ಕೂಡು ಕುಟುಂಬ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ಆ ರೀತಿ ಅನ್ನುವಂಥದ್ದು.
1: ಬಟ್ ಇವಾಗಿಂದ ಹೇಳ್ಬೋದು ಅಂದ್ರೆ ಅಡ್ವಾಂಟೇಜ್ ಅನ್ನೋ ಇದು ಬಂದ್ರೆ ಅವ್ರಿಗೆ ಯಾರಿಗೋ ಆರ್ಟಿಸ್ಟ್ಗೆ ಟೈಮ್ ಇರೋದಿಲ್ಲ, ಸೊ ಇವತ್ತಿನ ದಿನ ನಾನು ಫ್ರೀ ಇಲ್ಲ ನಾಳೆ ಬರ್ಬೋದಾ ಅಂತ ಅವ್ರಿಗೆ ಅನ್ಬಿಟ್ಟು ಕಾದ್ಬಿಟ್ಟು ನಾಳೆ ನಾಳೆ ಬನ್ನಿ ಅಂತ ಹೇಳಿ ನಾಳೆ ಅವ್ರು ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೋಬಹುದು, ಆ ಒಂದು ಆಪ್ಷನ್ ಇರುತ್ತೆ. ಆವಾಗ ಎಲ್ಲಾರ್ ಕಾಲ್ ಶೀಟ್
0: ಒಟ್ಟಿಗೆ ಸೇರ್ಬೇಕಾಗಿತ್ತು, ಆಗಷ್ಟೇ ಹಾಡ್ ತಯಾರಾಗಕ್ಕೆ ಸಾಧ್ಯ ಇರ್ತಾ ಇತ್ತು. ಪ್ರತಿ ಒಂದ್ರಲ್ಲೂ ಅದರದೇ ಆದಂತಹ ಒಂದು ಪ್ಲಸ್ ಮೈನಸ್ ಇದ್ದೇ ಇರುತ್ತೆ.
1: ಬಟ್ ಏನೇ ಆದ್ರೂ ಆ ಲೈವ್ ನಲ್ಲಿ ಹಾಡೋ ಆ ಫೀಲ್ ಇದೆಯಲ್ಲ, ಆ ಖುಷಿ, ಆಮೇಲೆ ಆ ಫೀಲ್, ಅದು ತುಂಬಾನೇ

0: ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಈ ದಿನ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಈಗ ಒಬ್ಬ ಗಾಯಕ ಹಾಡು ಹೇಳಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಭಾಷಾ ಉಚ್ಚಾರಣೆ. ನಮ್ಮಲ್ಲಿ ಎಷ್ಟೋ ಜನ ಬೇರೆ ಭಾಷೆಯ ಗಾಯಕರು ಬಂದು ಹಾಡಿದ್ದಾರೆ, ಹಾಗೆ ನೀವು ಕೂಡ ಅನ್ಯ ಭಾಷೆಗಳಲ್ಲಿ ಹಾಡಿದ್ದೀರಿ. ಭಾಷೆಯ ಉಚ್ಚಾರಣೆ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ತಯಾರಿ ಹೇಗಿರುತ್ತೆ?
1: ಈಗ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಹಾಗಿರುವಾಗ ಇವಾಗ ನಾವು ಯಾವ ಲ್ಯಾಂಗ್ವೇಜ್ನಲ್ಲಿ ಭಾಷೆನಲ್ಲಿ ಹಾಡಬೇಕು ಅಂತ ಇರ್ತೀವಿ, ಆಮೇಲೆ ಅದಕ್ಕೆ ಹಾಡಿಗೆ ಯಾರು ಸಾಹಿತ್ಯ ಬರೆದಿರ್ತಾರೆ ಅವರು ಇರಬೇಕು. ಯಾಕೆ ಅಂತಂದ್ರೆ ನಮಗ್ ಗೊತ್ತಿರಲ್ಲ ಅದರದ್ದು ಉಚ್ಚಾರಣೆ ಎಲ್ಲ. ಸೊ ಆ ಭಾಷೆ ಗೊತ್ತಿರೋರು, ಪರಿಣಿತರು, ಸಾಹಿತ್ಯ ಬರೆದಿರೋರು ಅವ್ರು ಇದ್ದಾಗಲ್ಲಿ ಮಹಾಪ್ರಾಣ, ಅಲ್ಪಪ್ರಾಣ ಇದೆಲ್ಲ ಉಚ್ಚಾರಣೆ ಹೇಗಿದೆ, ಒಂದೊಂದಕ್ಕೊಂದೊಂದು ನೇಟಿವಿಟಿ ಇರುತ್ತೆ ಒಂದೊಂದು ಭಾಷೆಗೆ. ಸೊ ಅಕಾರ್ಡಿಂಗ್ಲಿ ಸೊ ಅವ್ರು ಹೇಳ್ಬಿಟ್ಟು, ಸರ್ ನೀವು ಈ ತರ ಹಾಡಿದನ ಈ ತರ ಹಾಡಿ ಈ ತರ ಹಾಡಿ ಅಂದಾಗ ಅದನ್ನ ನೋಟ್ ಮಾಡ್ಕೊಂಡು ನಾವು ಬರ್ಕೊಳ್ಳೋದು ಕನ್ನಡದಲ್ಲೇ ಬರ್ಕೊಳ್ಳೋ.
0: ಸಾಹಿತಿಗಳಲ್ಲಿ ಹಾಡೋ ಸಮಯದಲ್ಲಿ ಸಾಹಿತಿಗಳು
1: ಹೌದು ಇರ್ಲೇಬೇಕು. ಯಾಕೆಂತಂದ್ರೆ ಅವರೇ ಬರೆದಿರೋದು
0: ಈ ಪದದ ಉಚ್ಚಾರಣೆ ಇದೇ ರೀತಿ ಆಗ್ಬೇಕು ಅಂತ ಅವರು ಹೇಳ್ತಾರೆ.
1: ಯಾಕೆಂದ್ರೆ ನೀವು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಆ ಭಾಷೆ ಕೇಳುಗರು ಇರ್ತಾರಲ್ಲ ಅವ್ರಿಗೆಲ್ಲ ಇದೇನ್ ತಪ್ಪಾಡಿದಾರೆ ಇವರು ಅನ್ನೋದು ಬರುತ್ತೆ. ಆದಷ್ಟು ಸರಿಯಾಗಿ ಹಾಡ್ಬೇಕು. ಸೊ ಸರಿಯಾಗಿ ಹಾಡ್ಬೇಕು ಅಂದ್ರೆ ಗೊತ್ತಿರೋರು ಇರ್ಬೇಕು. ಸೊ ಆ ಭಾಷೆ ಗೊತ್ತಿರೋರು ತಿಳಿದಿರೋರು ಇದ್ರೆ ಅವ್ರು ಹೀಗ್ ಹಾಡ್ಬೇಕು ಸರ್ ಇದು ಆಕ್ಸೆಂಟ್ ಅಂತ ಹೇಳ್ತಾರೆ. ಅದನ್ನ ನಾವು ಕನ್ನಡದಲ್ಲಿ ಬರ್ಕೋತೀನಿ, ಯಾವುದೇ ನಾವು ಭಾಷೆ ಹಾಡಕ್ ಹೋದ್ರು ಇದನ್ನ ಕನ್ನಡದಲ್ಲಿ ಬರ್ಕೊಂಡ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾ ಇರೋ ಪಾಯಿಂಟ್ಸ್ ಯಾವ್ದು ಅಂತ ನೋಟ್ ಮಾಡ್ಕೊತೀವಿ. ನಾವು ಹಾಡುವಾಗ ಅದನ್ನ ಅಳವಡಿಸ್ಕೋತೀವಿ. ಅಳವಡಿಸ್ಕೊಂಡಾಗ
0: ಉಚ್ಚಾರಣೆ ಸರಿಯಾಗಿ
1: ಉಚ್ಚಾರಣೆ ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಜೊತೆ ಸಂಗೀತ ಸೇರ್ಕೊಂಡಾಗ ನಮ್ಮ ಹಾಡೋ
0: ಜೊತೆಗೆ ಭಾವ ತುಂಬೋದಕ್ಕೂ ಕೂಡ ನಿಮ್ಗೆ ಸಹಾಯ
1: ಉಪಯೋಗ ಆಗುತ್ತೆ ಖಂಡಿತ.

0: ಯಾವ್ಯಾವ ಭಾಷೆಗಳಲ್ಲಿ ಸರ್ ನೀವು ಹಾಡಿರೋದು? ಎಷ್ಟು ಭಾಷೆಗಳಲ್ಲಿ ಹಾಡಿದ್ದೀರಾ?
1: ಸುಮಾರು ಭಾಷೆಗಳಲ್ಲಿ ಹಾಡಿದ್ದೀನಿ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಕೊಂಕಣಿ, ತುಳು, ಇತ್ತೀಚೆಗೆ ಇಟಾಲಿಯನ್ ಭಾಷೆ ಹಾಡಿದ್ದೀನಿ, ರಷ್ಯನ್ ಭಾಷೆ ಹಾಡಿದ್ದೀನಿ, ಹಿಂದಿ ಭಾಷೆ ಹಾಡಿದ್ದೀನಿ.
0: ಎಲ್ಲಾ ಹಾಡುಗಳನ್ನ, ಎಲ್ಲಾ ಭಾಷೆ ಹಾಡುಗಳನ್ನ ಹಾಡುವಾಗ ತಯಾರಿ ಇದೇ ರೀತಿ
1: ಇದೇ ರೀತಿ ಸಂಸ್ಕೃತದಲ್ಲಿ ಹಾಡಿದ್ದೀನಿ, ಈ ತರ ಸುಮಾರು ಹಲವಾರು ಭಾಷೆಗಳಲ್ಲಿ.
0: ಈಗ ಬದ್ರಿ ಪ್ರಸಾದ್ ಅವರಂದ್ರೆ ವರ್ಸಟೈಲ್ ಸಿಂಗರ್, ಎಲ್ಲಾ ರೀತಿ ಹಾಡುಗಳನ್ನು ಹಾಡ್ತಾರೆ. ಭಕ್ತಿ ಸಂಗೀತ ಇರಬಹುದು, ಜನಪದ ಇರಬಹುದು, ಸುಗಮ ಸಂಗೀತ ಇರಬಹುದು, ಹಾಗೆ ಚಿತ್ರ ಸಂಗೀತ, ಅದಂತೂ ಹೇಳೋ ಹಾಗೆ ಇಲ್ಲ. ನಿಮ್ಗೆ ಹೆಚ್ಚು ಖುಷಿ ಕೊಡುವಂತದ್ದು ಯಾವ ಪ್ರಕಾರ ಸಂಗೀತದಲ್ಲಿ?
1: ಮ್ಯೂಸಿಕ್ ಆಸ್ ಎ ಹೋಲ್. ಇವಾಗ ಒಂದು ಮ್ಯೂಸಿಕ್ ಅಂದಾಗ ಅದು ಚೆನ್ನಾಗಿದ್ರೆ, ಒಳ್ಳೆ ಸಾಹಿತ್ಯ, ಒಳ್ಳೆ ಸಂಗೀತ ಅದಕ್ಕೆ ಬಿದ್ದರೆ ಚೆನ್ನಾಗಿದ್ದೇ ಇರುತ್ತೆ, ಯಾವುದೇ ಪ್ರಕಾರ ಆಗಲಿ ಅಲ್ವಾ. ನಿಮಗೆ ದೇವರನಾಮ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ತುಂಬ ಚೆನ್ನಾಗಿದ್ರೆ ಹಾಡು, ಹಾಡುಗಾರ ಎರಡೂ ಚೆನ್ನಾಗಿದ್ರೆ ಮನ ಮುಟ್ಬಿಡುತ್ತೆ ಅಷ್ಟೇ. ದೇವರನಾಮ ಹಾಡಲಿ, ಏನು ಚೆನ್ನಾಗಿ ಹಾಡ್ತೀರಾ ಸರ್ ಅಂತಾರೆ. ಭಾವಗೀತೆ ಹಾಡಲಿ, ಏ ಇದು ಚೆನ್ನಾಗಿ ಹಾಡ್ತೀರಾ ಸರ್. ಫಿಲಮ್, ಓ ತುಂಬ ಚೆನ್ನಾಗಿ ಹಾಡ್ತೀರಿ. ಬಟ್ ಅದರ ಒಂದು ಟೆಕ್ನಿಕಲಿ ಅದರದ್ದೇನೋ ಒಂದು ಪಾಯಿಂಟ್ಸ್ ಇರುತ್ತೆ, ಅದನ್ನು ನೋಟ್ ಮಾಡಿ ಅದನ್ನು ಹಾಡಿದಾಗ ಅಳವಡಿಸ್ಕೊಂಡಾಗ ಅದನ್ನು, ಇವಾಗ ದೇವರನಾಮದಲ್ಲಿ ಒಂದೇನೋ ಅಳವಡಿಕೆ ಇದೆ,
0: ಅದಕ್ಕೆ ಬೇಕಾದಂತಹ ಭಾವ, ಆಟಿಟ್ಯೂಡ್ ಅಂತ ಹೇಳ್ತಾರೆ.
1: ಕರೆಕ್ಟ್, ಆ ಥರ. ಸೊ ಮನದಟ್ಟಾಗಿದ್ರೆ ಅದನ್ನು ಇದನ್ನು ಹೆಂಗೆ ಹಾಡಬೇಕು ಅಂತ ಹಾಡಿದಾಗ ತುಂಬ ಚೆನ್ನಾಗಿದೆ ಸರ್ ದೇವರನಾಮ. ಇವಾಗ ಒಂದು ಸುಮ್ಮನೆ ಒಂದು ಕಾಮಿಡಿ ಹೇಳ್ತೀನಿ, ಈಗ ಒಂದು ಫಿಲಮ್ ಸಾಂಗ್ ಇದೆ, ಇವಾಗ ದೇವರನಾಮ ಹಾಡೋ ಥರ ನೀವು ಫಿಲಮ್ ಹಾಡ್ಬಿಟ್ರೆ ಹೆಂಗಿರುತ್ತೆ?

ಎಕ್ಸ್ಪರ್ಟೀಸ್ ಆಗಕ್ಕಾಗಲ್ಲ, ಯಾಕಂದ್ರೆ ಇಡೀ ಜನ್ಮ ತಗೊಂಡ್ರು ಕಡಿಮೆನೆ ಅಷ್ಟು ಟೈಮು ಸಾಲದು. ಅಂತ ಲೆಜೆಂಡರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹತ್ರ ಎಷ್ಟೋ ಸರ್ತಿ ಹೇಳಿದ್ದಾರೆ, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಬದ್ರಿ ಅಂತ. ಅಂತ ಗಾಯಕರು, ಮೇರು ಗಾಯಕರು, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇನ್ನ ಮಿಕ್ಕಿದ್ದವರ ನಾವುಗಳೆಲ್ಲ ಹೇಗೆ ಅಂತ.

0: ಹಿರಿಯ ಗಾಯಕರ ಜೊತೆ ಎಲ್ಲ ತುಂಬಾ ಕೆಲಸ ಮಾಡಿದ್ರಾ ನೀವು ಅಲ್ವಾ, ಅವರ ಜೊತೆ ಒಡನಾಟ ಹೇಗಿತ್ತು, ಆ ಒಂದೆರಡು ಅನುಭವಗಳನ್ನ ಹೇಳೋದಾದ್ರೆ, ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ?
1: ಅಯ್ಯೋ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ ಅವರು ಹಾಡೋದ್ರಲ್ಲಿ ಅವ್ರ ಅಪ್ರೋಚೆ ಬೇರೆ. ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್, ಎಷ್ಟೋ ಸಾಂಗ್ಗಳ ಸಾವಿರಾರು ಗೀತೆಗಳ ಹಾಡ್ಬಿಟ್ಟಿರ್ತಾರಲ್ಲ, ಅವರ ಅಪ್ರೋಚ್ ಅವಾಗ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಹೇಗೆ ಹಾಡ್ತಾರೆ ಅವರು, ಉಚ್ಚಾರಣೆ ಹೇಗಿದೆ, ಆಮೇಲೆ ಆ ಭಾವಕ್ಕೆ ತಕ್ಕಂಗೆ ಅವ್ರ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತಾರೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟೋ ನಾನು ಟ್ರ್ಯಾಕ್ಗಳೆಲ್ಲ ಹಾಡೋವಾಗ ಎಸ್ ಪಿ ಸರ್ಗೆ ಇದು ಸಾಹಿತ್ಯ ಎಲ್ಲ ಡಿಕ್ಟೇಟ್ ಮಾಡಿ ಅವರೆಲ್ಲ ಬರ್ಕೊಂಡು ಎಲ್ಲ ಆಗ್ತಿತ್ತು. ಆವಾಗ ನಾನು ಯಾವಾಗಲೂ ಒಂದ್ಸರ್ತಿ ಕೇಳಿದ್ದುಂಟು ಅವ್ರನ್ನ, ಸರ್ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು, ಕೇಳಲ ನಾನು ಅಂತ. ಹೀ ಕೇಳಿ ಕೇಳಿ ದಯವಿಟ್ಟು ಕೇಳಿ ಅಂತಂದ್ರು. ಸರ್ ನೀವು ಹಾಡುವಾಗ ಎಷ್ಟೋ ಜನ ಆಕ್ಟರ್ಗಳಿಗೆಲ್ಲ ಹಾಡ್ತೀರಾ ನೀವು, ಸ್ವರ್ಧನ್ಗಾಗಿರ್ಬೋದು, ಅಂಬರೀಷ್ ಅವ್ರಿಗಾಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಈ ತರ ಎಷ್ಟೋ ಜನ ಹೀರೋಗಳು ಇರ್ತಾರೆ, ಆದ್ರೆ ನೀವು ಹಾಡುವಾಗ ಕಣ್ಮುಚ್ಕೊಂಡ್ರೆ ಅವರೇ ಹಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ಅಭಿಮಾನಿಗಳಿಗೆ, ನಮಗೂ ಅಷ್ಟು, ನಾವು ಗ್ರೇಟೆಸ್ಟ್ ಅಭಿಮಾನಿ. ಸೊ ಹೀಗಿರುವಾಗ ಹೇಗ್ ಸಾಧ್ಯ ಅದು ಅಂತ, ಅದಕ್ಕೇನು ಉತ್ತರ ಕೊಟ್ಟಿರ್ಬೋದು ಅವರು?
0: ನೀವು ಹೇಳಿ ಸರ್.
1: ಅಲ್ಲ ನೋಡಿ, ಅವರು ಹಂಗೆ ನಾನು ಮಾಡಿ ಹಾಡ್ತೀನಿ ಅಂತ ಹೇಳಲಿಲ್ಲ ಅವರು. ಅವ್ರ ಉತ್ತರ ಹೇಗಿತ್ತು ಅಂದ್ರೆ, ಅದು ನಿಮ್ಮ ಅಭಿಮಾನ, ನಿಮ್ ಪ್ರೀತಿ ನನ್ನ ಬಗ್ಗೆ ಇದೆ, ಅಷ್ಟೊಂದು ಅಪಾರವಾಗಿದೆ, ಹಾಗಿರೋದ್ರಿಂದ ನಿಮ್ಗೆ ಹಂಗ್ ಕೇಳಿಸುತ್ತೆ ಅಂದ್ರು.
0: ಅಂದ್ರೆ ಕ್ರೆಡಿಟ್ ಎಲ್ಲ ಅವರು ಕೇಳೋರಿಗೆ.
1: ಸರ್ ನೀವ್ ಈ ತರ ಎಲ್ಲ ನೋಡಿ ಅಂತ ನಾನು. ಸೊ ಚೆನ್ನಾಗಿರೋದು,
0: ಸರಳತೆ ಅಲ್ಲ,
1: ಒಂದ್ ಸರಳತೆ, ಮತ್ತೆ ಡೌನ್ ಟು ಅರ್ತ್ ಅಂತಾರಲ್ಲ, ಆ ತರ ಅವ್ರನ್ನೆಲ್ಲ ನೋಡ್ ಕಲಿಬೇಕು. ಒಳ್ಳೆ ಮೇರು ಗಾಯಕ ಅದಕ್ಕಿಂತ ಮುಂಚೆ ಏನು ಅಂದ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗ್.
0: ಹೌದು,
1: ಎಲ್ಲರೂ ಅಷ್ಟೇ, ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗೋದು ತುಂಬಾ ಇಂಪಾರ್ಟೆಂಟ್.
0: ಹೌದು ನೋಡಿ, ಟ್ಯಾಲೆಂಟ್ ಇರೋರ್ನೆಲ್ಲ ಜನ ನೆನಪಿಸ್ಕೊಳ್ಳೋದಿಲ್ಲ ಅಲ್ವಾ? ಸೊ ಅದ್ರ ಜೊತೆ ಅವರ ವ್ಯಕ್ತಿತ್ವ ಕೂಡ ಜನರ ಮನ ಮುಟ್ಟಬೇಕು ಅಂತ ಹೇಳಿದ್ರೆ ವ್ಯಕ್ತಿತ್ವ
1: ಮುಖ್ಯ
0: ಆಗತ್ತೆ ಅಲ್ಲ. ಸೊ ಹಾಗಾಗಿ ಎಸ್ ಪಿ ಬಿ ಅವರು ಈಗ್ಲೂ ಕೂಡ ನೋಡಿ,
1: ಎಲ್ಲರೂ
0: ಜಾನ್ಕಮ್ಮ ಅವ್ರ ಜೊತೆ ಯಾವ್ದಾದ್ರು ನೆನಪಿದ್ಯಾ ಸರ್?
1: ಜಾನ್ಕಮ್ಮ ಅವ್ರ ಜೊತೆ ನಾನು ಅವಾರ್ಡ್ ತಗೊಳ್ಳುವಾಗ ಅವರು ಬಂದಿದ್ರವತ್ತು, ಅವ್ರ ಹತ್ರ ನಾನು ಅವಾರ್ಡ್ ತಗೊಂಡೆ, ಆರ್ಯಭಟ್ಟ ಅವಾರ್ಡ್, ತುಂಬಾ ಖುಷಿ ಕೊಟ್ಟಿತ್ತದು. ಹಾಗೆ ಅವ್ರ ಜೊತೆ ಒಂದು ಹಾಡು ಹಾಡಿದೀನಿ ನಾನು, ಬಟ್ ಆ ಹಾಡ್ ಜ್ಞಾಪಕ ಇಲ್ಲ ಇವಾಗ ಸದ್ಯಕ್ಕೆ, ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಹಾಡಿದ್ದು. ಡಿವೋಷನಲ್ ಆಲ್ಬಮ್ ಅಲ್ಲಿ ರಾಮನ್ ಮೇಲೆ ಅವರು ನಾನು ಒಟ್ಟಿಗೆ ಹಾಡಿರೋ, ಅದು ತುಂಬಾನೇ ಖುಷಿ ಕೊಟ್ಟಿದೆ ನಂಗೆ. ಆಮೇಲೆ ಸುಮಾರು ಕಾರ್ಯಕ್ರಮಗಳಲ್ಲೆಲ್ಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ?

0: ಒಡನಾಟ ಹೇಗಿತ್ತು ಅಂತ ಹೇಳಿದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಹಂಚ್ಕೊಂಡ್ರಿ ನೀವು, ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ, ಹಾಗೆ ಎಸ್ ಜಾನಕಿ ಹಾಗೆ ಎಲ್ಲಾ ಮಹನೀಯರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೀವು ಎ ಆರ್ ರೆಹಮಾನ್ ಅವ್ರ ಜೊತೆನೂ ಕೂಡ ಕೆಲಸ ಮಾಡಿದ್ದೀರಾ. ಆ ಅನುಭವ ಹೇಗಿತ್ತು?
1: 2005 ನಲ್ಲಿ ಅವ್ರದ್ದು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಅವ್ರದ್ದು 3D ಶೋ ಆಗುತ್ತೆ, ಮ್ಯೂಸಿಕಲ್.
0: 21 ವರ್ಷದ ಹಿಂದೆ ಅನ್ನೋದು.
1: ಹೌದು, ಅವಾಗ ಕರ್ನಾಟಕದಿಂದ ನಾನು ಒಬ್ಬನೇ ಗಾಯಕ ಆ ಸ್ಟೇಜಲ್ಲಿ. ಎಲ್ಲರೂ ಚೆನ್ನೈಯಿಂದ ಅಥವಾ ಬಾಂಬೆಯಿಂದ ಎಲ್ಲ ಬಂದಿರ್ತಾರೆ. ಅದರಲ್ಲಿ ಚಿತ್ರಮ್ಮ ಇರ್ತಾರೆ, ಅಲ್ಕಾ ಯಾಜ್ಞಿಕ್, ಸಾಧನಾ ಸರ್ಗಮ್ ಅವರು, ಹಾಗೆ ಹರಿಹರನ್ ಅವರು,
0: ಘಟಾನುಘಟಿಗಳೇ.
1: ಅಲ್ಲಿ ನಾನು ಒಂದು ಎರಡು ಹಾಡುಗಳನ್ನ ಹಾಡ್ತೀನಿ, ಮುಕ್ಕಾಲ ಮುಕಾಬ್ಲಾ ಹಾಡ್ತೀನಿ. ಅದನ್ನ ಹಾಡಿದ ತಕ್ಷಣನೇ ರೆಹಮಾನ್ ಅವರು ಕ್ಲಾಪ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ನನಗೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಮೊಮೆಂಟ್ ಅದು, ಅಂಡ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಆಗಿತ್ತು. ಅಂಡ್ ತುಂಬಾನೇ ಸಂತೋಷ ತಂದ್ಕೊಡ್ತದು. ಯಾಕೆ ಅಂತಂದ್ರೆ ಫಸ್ಟ್ ರೆಹಮಾನ್ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹಾಡಿದ್ರಿ, ಫಂಟಾಸ್ಟಿಕ್ ಸಿಂಗಿಂಗ್ ಅಂತ. ಅದಾದ್ಮೇಲೆ ಬಂದ್ರೆ ಈ ಕಡೆ ಬಂದ್ರೆ ಚಿತ್ರಮ್ಮ ಹೇಳ್ತಾರೆ, ನಾ ಅವ್ರನ್ನ ಯಾವಾಗ್ಲೂ ಮೀಟ್ ಮಾಡ್ತಿರ್ತಿದ್ದೆ ಸ್ಟುಡಿಯೋನಲ್ಲಿ. ಸೊ ಹೇಳೋರು, ಏ ಬದ್ರಿ ಯು ಸಾಂಗ್ ಸೋ ವೆಲ್ ಆಸ್ ಯೂಶುವಲ್ ಅಂತ ಸುಮ್ನೆ ಹಂಗ ಹೇಳಿದ ತಕ್ಷಣ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂಡ್ ಹರಿಹರನ್ ಅವರು, ವೆರಿ ನೈಸ್ ವಾಯ್ಸ್, ಇಟ್ಸ್ ಲೈಕ್ ಬಟರ್ ಅಂತ ಅಂದ್ರು ಆತರ. ಆಮೇಲೆ ಸಾಧನಾ ಸರ್ಗಮ್, ಲವ್ಲಿ ವಾಯ್ಸ್, ಬ್ಯೂಟಿಫುಲ್ ಸಿಂಗಿಂಗ್ ಅಂತ. ಆಮೇಲೆ ಅಲ್ಕಾ ಯಾಜ್ಞಿಕ್, ಓ ವೆರಿ ನೈಸ್ ಸಿಂಗಿಂಗ್, ವೆರಿ ನೈಸ್ ಸಿಂಗಿಂಗ್.
0: ಟ್ರೂ ಹಾನರ್ ಅಲ್ಲ ಸರ್ ಅದು.
1: ಮತ್ತೆ ಎಲ್ಲಾರು ಹಂಗೆ ಅಪ್ರಿಶಿಯೇಟ್ ಮಾಡುವಾಗ ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಅ ಫಂಟಾಸ್ಟಿಕ್ ಮೂಮೆಂಟ್ ಫಾರ್ ಮೀ, ಅಂಡ್ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಯಾಕೆಂದ್ರೆ ಅಷ್ಟು ಜನ ಒಟ್ಟಿಗೆ ಎಲ್ಲ ಸಿಕ್ಬೇಕು ಅಂದ್ರೆ ಐ ಶೇರ್ ದ ಸ್ಟೇಜ್.
0: ಅದರಲ್ಲೂ ಕರ್ನಾಟಕನ ಪ್ರತಿನಿಧಿಸಿದಂತಹ ಗಾಯಕ ನೀವು ಅವತ್ತು, ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಒಂದು ಹಾಡುಗಾರಿಕೆನ ಪ್ರಶಂಸೆ ಮಾಡಿದ್ರು, ಅದನ್ನ ಗುರುತಿಸಿ ಅನ್ನುವಂಥದ್ದು ನಿಜಕ್ಕೂ ಒಂದು ತುಂಬಾನೇ ಹೆಮ್ಮೆ ಅನ್ನುವಂಥ ವಿಷಯ. ಹೌದು ಹೌದು ಹೌದು.
1: ಮನಸ್ಸೇ

0: ಈ ಚಿತ್ರರಂಗ ಅಂದ್ರೇನೆ ಹಾವು ಏಣಿ ಆಟ, ಏಳು ಬೀಳುಗಳು ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಹೇಳೋದಾದ್ರೆ,
1: ಈಗ ಎಲ್ಲರ ಜೀವನದಲ್ಲೂ ಹಾವು ಏಣಿ ಆಟ ಇದ್ದೇ ಇರುತ್ತೆ. ಆಮೇಲೆ ಒಂದು ಫಾರ್ಮುಲಾ ಇಲ್ಲ, ಇವಾಗ ಹೀಗೆ ಮಾಡಿದ್ರೆ ಬರೀ ಏಣಿ, ಹೀಗೆ ಮಾಡಿದ್ರೆ ಬರೀ ಹಾವು ಇಳ್ಕೊಂಡ್ ಬರ್ತೀರಾ, ಆ ತರ ಏನು ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ. ಇವಾಗ ಯಾರೋ ಅನ್ಕೊಂಡಿರ್ತಾರೆ ಈ ತರ ಮಾಡಿದ್ರೆ ಹಿಟ್ ಆಗ್ಬಿಡುತ್ತೆ ಸಿನಿಮಾ, ಹಿಟ್ ಆಗದೇ ಇಲ್ಲ, ಫ್ಲಾಪ್ ಆಗ್ಬಿಡುತ್ತೆ. ಇನ್ಯಾವ್ದೋ ಏನೋ ಲೋ ಬಜೆಟ್ ಏನೋ ಮಾಡಿದಾರೆ ಸರ್ ಏನೋ, ಅದ್ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗಿ ಸೂಪರ್ ಹಿಟ್ ಆಗ್ಬಿಡುತ್ತದು. ಅವ್ರು ಹಾಕಿರೋ ಬಂಡವಾಳ ಕಡಿಮೆನೆ, ಆದ್ರೆ ಅವ್ರ ರಿಟರ್ನ್ಸ್ ನೋಡಿದ್ರೆ ಒಳ್ಳೆ ಕೋಟ್ಯಾಂತರ ರೂಪಾಯಿ. ಎಲ್ಲದಕ್ಕೂ ಫಾರ್ಮುಲಾ ಇಲ್ಲ. ಅದು ಆ ಟೈಮ್ನಲ್ಲಿ ಯಾವ್ದು ಇಷ್ಟ ಆಗತ್ತೆ ಅದೇ ಮ್ಯಾಟರ್ ಆಗೋದು.
0: ಅಲ್ಲೂ ಕೂಡ ಅದೃಷ್ಟ
1: ಖಂಡಿತ
0: ಅಲ್ವಾ,
1: ಖಂಡಿತ
0: ತುಂಬಾ ಯಶಸ್ವಿ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆಲ್ಲ ಎಲ್ಲೋ ಒಂದ್ ಕಡೆ ಫ್ಲಾಪ್
1: ಆಗ್ಬಿಡುತ್ತೆ.
0: ಹೌದು, ನೀವ್ ಹೇಳಿದ ಹಾಗೆ. ಸೊ ಹಾಗೆ ಜೀವನದಲ್ಲಿ ಹಾವು ಏಣಿ ಆಟ,
1: ಹಾವು ಏಣಿ ಆಟ ಇದ್ದೇ ಇರತ್ತೆ,
0: ಅವಕಾಶ ಸಿಕ್ತಾಗ ಹತ್ತುತ್ತಾ ಇರಬೇಕು.
1: ನಮ್ಮ ಪರಿಶ್ರಮ ಯಾವಾಗ ನಿರಂತರವಾಗಿರ್ಬೇಕು. ಇವಾಗ ಏನೋ ಸಿಗ್ತಾ ಇಲ್ಲ ಆಪರ್ಚುನಿಟಿ, ಅಥವಾ ಯಾವಾಗ್ಲೋ ಸಿಗತ್ತೆ ಅಂತ ಅಂದ್ಬಿಟ್ಟು ಅಯ್ಯೋ ಹತಾಶೆ ಆಗಿ ಅಯ್ಯೋ ನಂಗೇನಪ್ಪ ಇದು ಅನ್ನೋ ತರ ಮಾಡ್ಕೋಬಾರ್ದು. ಅವಾಗ ನಮ್ ಪರಿಶ್ರಮ ಏನಿದೆ ಪ್ರಾಕ್ಟೀಸ್ ಮಾಡೋದು, ಆ ತರ ಮಾಡ್ತಾ ಇದ್ರೆ ಅವಕಾಶ ಬಂದೇ ಬರಲೇ.
0: ಪರಿಶ್ರಮ ನಿರಂತರವಾಗಿ
1: ನಿರಂತರವಾಗಿ
0: ನಿರಂತರ ಕಲಿಕೆನು ಇರಬೇಕು, ಪರಿಶ್ರಮನು ಇರಬೇಕು. ಆಗ ನಮ್ಗೆ ಅವಕಾಶ ಸಿಕ್ತಾಗ ನಾವು ಯಶಸ್ಸನ್ನ ಕಾಣೋದನ್ನ,
1: ಅವಾಗ ಯಶಸ್ಸಾಗಿ ಆಟೋಮೆಟಿಕ್ ಬರುತ್ತೆ.

0: ಹಾಗೆ ನೀವು ನಿಮ್ಮ ಚಿತ್ರರಂಗದ ಜರ್ನಿ ಬಗ್ಗೆ ನೀವು ಹೇಳೋದಾದ್ರೆ ಸರ್.
1: ಚಿತ್ರರಂಗದ ಜರ್ನಿ ಅಂತಂದ್ರೆ ಅಳಿಯಾಲ ಮಗಳ ಗಂಡ ನಂದು ಫಸ್ಟ್ ಸಿನಿಮಾ, ಆಮೇಲೆ ಸುಮಾರು ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ಹಾಡೋ ಅವಕಾಶ ಸಿಗ್ತಾ ಇರ್ತಿತ್ತು. ಯಾವ ಸ್ಟುಡಿಯೋನಲ್ಲಿ ಇರ್ತೀವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಈ ಸ್ಟುಡಿಯೋಗೆಲ್ಲ ಹೋಗಿದ್ರೆ ಇನ್ನೊಂದು ಸ್ಟುಡಿಯೋಯಿಂದ ಫೋನ್ ಬಂದಿರೋದು, ಸರ್ ನೀವು ಅಲ್ಲಿಗೆ ಬಂದು ಹಾಡಬೇಕು ಅಂತ, ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದೆ. ಸೊ ಅಲ್ಲಿಗೆ ಹೋಗಿ ಹಾಡೋದು, ಅಲ್ಲಿಂದ ಇನ್ನೊಂದು ಸ್ಟುಡಿಯೋ, ಈ ತರ ಎಷ್ಟೋ ವರ್ಷಗಳು ಆಗಿದೆ. ಆ ತೃಪ್ತಿ ಇದೆಯಲ್ಲ, ದಟ್ಸ್ ಓಕೆ. ಯಾಕೆಂದ್ರೆ ನಮ್ಗೆ ಇವಾಗ ಮಧ್ಯರಾತ್ರಿ ನಾನು ಹಾಡಿದ್ದು ಉಂಟು ಎಷ್ಟೋ ಹಾಡುಗಳು. ಇವಾಗ ನೀವು ಹೇಳಿದ್ರೆ ನಿನ್ನ ಮನೆವರೆಗೂ ನನ್ನ ಸಾಂಗ್. ಸೊ ಇದನ್ನ ಅಭಿಮಾನ್ ರಾಯ್ ಮ್ಯೂಸಿಕ್ ಡೈರೆಕ್ಟರ್, ಈಸ್ ಅ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್, ಅಂಡ್ ಈ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರೆದಿರೋದು, ಆಯ್ತಾ, ರಾವಣ ಅಂತ ಒಂದು ಸಿನಿಮಾ ನಮ್ ಯೋಗಿ ಅವರು ಆಕ್ಟ್ ಮಾಡಿರೋದು. ಸೊ ಇದನ್ನ ಹಾಡಿದಾಗ ಒಂಥರ ಅಲ್ಲೇ ನಮ್ಗೆ ರಿಸಲ್ಟ್ ಹೇಗೆ ಅಂತಂದ್ರೆ, ನಾವು ಸ್ಟುಡಿಯೋನಲ್ಲಿ ಇದನ್ನ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರೆದಿರೋ ಸಾಹಿತ್ಯನ ಈ ಟ್ಯೂನ್ಗೆ ಹೀಗಿದೆ ಅಂತ ಹೇಳಿ ಅದನ್ನ ಇಮ್ಯಾಜಿನ್ ಮಾಡಿ ಈ ತರ ಹಾಡಿದ್ರೆ ಹೇಗೆ ಅಂತ. ಸೊ ಅದನ್ನ ಹಾಡಿ ಸ್ಟುಡಿಯೋನಲ್ಲಿ ಇರೋರೆಲ್ಲರೂ ಓ ಅಂತ ಇದ್ರು, ಏ ಸೂಪರ್ ಸಾ, ಸೂಪರ್ ಹಿಟ್ ಸಾಂಗ್ ಇದು ಡೆಫಿನೆಟ್.
0: ಅಲ್ಲೇ
1: ಗೊತ್ತಾಗ್ತದೆ. ಆಮೇಲೆ ಇದನ್ನ ನಮ್ಮ ಬಾಂಬೆ ಸಿಂಗರ್ ಹಾಡ್ಬೇಕು ಅಂತಿತ್ತು, ಈ ಹಾಡ್ನ ಸೋನು ನಿಗಮ್ ಅವ್ರು ಹಾಡ್ಬೇಕು ಅಂತಿತ್ತು. ಆಮೇಲೆ ನಂಗೆ ಅಭಿಮನ್ ರಾಯ್ ಹೇಳಿದುಂಟು, ನನ್ನ ಒಳ್ಳೆ ಸ್ನೇಹಿತ ಗೆಳೆಯ, ಸೊ ನೋಡೋಣ, ಯಾಕೆಂತಂದ್ರೆ ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂಡ್ ನೀ ಇದನ್ನ ಹಾಡಿದಾಗ ಖಂಡಿತ ನೋಡೋಣ ಮುಂದಕ್ಕೆ, ನೀ ಜಸ್ಟಿಸ್ ಮಾಡೇ ಮಾಡ್ತೀಯ ಈ ಸಾಂಗ್ಗೆ ಅಂತ ನಂಗೆ ಗೊತ್ತು ಅಂತ ಹೇಳ. ಸರಿ ಅಂದ್ಬಿಟ್ಟು ನಾನು ಅದನ್ನು ಹಾಡಿದೆ. ಅದನ್ನು ಹಾಡಿ ಅದಾದ್ಮೇಲೆ ಕೇಳಿಸಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ, ಆಮೇಲೆ ಇವರು ತಕ್ಷಣ ಹಾಡಾಯ್ತಾ ಅಂತ, ಹ್ಞೂ ಹಾಡಾಯ್ತು ಸರ್ ಅಂತ, ಹ್ಞೂ ಹಾಡ್ಬಿಟ್ರಾ ಅಂತ, ಸೋನು ನಿಗಮ್ ಹಾಡ್ಬಿಡು ಹಾಡಿದಾರೆ ಕೇಳಿ. ಕೇಳಿಸಿದ ತಕ್ಷಣನೇ ಇದು ಹಾಡನ್ನ ಸರ್ ನಮ್ಮ ಬದರಿ ಪ್ರಸಾದ್ ಅವರು ಹಾಡಿರೋದು ಇದು ಅಂದ್ರೆ, ಹೌದಾ ಸರ್, ಸಕ್ಕತ್ತಾಗಿ ಹಾಡಿದ್ದಾರೆ ಸರ್, ತಕ್ಷಣನೇ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಇವ್ರದೇ ಇರಲಿ ಅಂತ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ, ಸರ್ ನಿಮ್ದೇ ಸರ್ ನೇಟಿವಿಟಿ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಅಲ್ಲಿ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ವೇರಿಯೇಷನ್ಸ್ ಎಲ್ಲ ಏನ್ ಚೆನ್ನಾಗಿದೆ ಸರ್, ಖಂಡಿತ ದಯವಿಟ್ಟು ಈ ಸಾಂಗ್ ನಿಮ್ಮ ವಾಯ್ಸ್ ನಲ್ಲಿ ಇಟ್ಕೋತೀವಿ ಅಂತ ಅಂದ್ರು. ಅದಕ್ಕಿಂತ ಸಂತೋಷ ಇನ್ಯಾವುದಿಲ್ಲ. ಅಂಡ್ ಇವತ್ಗೂ ಅದು ಎಲ್ಲಾ ವಾಹಿನಿಗಳಲ್ಲಿ ಎಲ್ಲದರಲ್ಲೂ ಬರ್ತಾ ಇರುತ್ತೆ,
0: ನಮ್ಮಲ್ಲೂ ಯಾವಾಗ್ಲೂ ಹೋಗ್ತಾ ಇರುತ್ತೆ.

0: ಆಕಾಶವಾಣಿ ಜೊತೆಗೆ ನಂಟು ನಿಮ್ ಜೊತೆ?
1: ನಂದು ಆಕಾಶವಾಣಿ ನಂಟು ತುಂಬಾ ಚಿಕ್ಕ ವಯಸ್ಸಿಂದಾನೆ.
0: ಕೇಳೋದ್ರ ಮೂಲಕ?
1: ಕೇಳೋದ್ರ ಮೂಲಕ ಅಲ್ಲ, ಹಾಡೋದ್ರ ಮೂಲಕ.
0: ಆಕಾಶವಾಣಿಗೆಲ್ಲ ಒಂದು ಹಾಡಿ
1: ಒಂದು ಹಾಡಿರ್ತಿದ್ದೆ ಅವಾಗ, ಬಾಲಭವನ ಅಂತ ಒಂದು ಕಾರ್ಯಕ್ರಮ, ಆಮೇಲೆ
0: ಬಾಲಜಗತ್ತು,
1: ಕರೆಕ್ಟ್, ಬಾಲಜಗತ್ತು ಅಂತ, ಅದ್ರಲ್ಲೆಲ್ಲ ಹಾಡ್ತಾ ಇದ್ದೆ.
0: ತಾಯಿಯವ್ರು ಕರ್ಕೊಂಡು ಬರ್ತಾ ಇದ್ರಾಗ?
1: ಆವಾಗ ಅಮ್ಮನು ಬಂದಿದ್ದಾರೆ ಸುಮಾರು ಸರ್ತಿ, ಬಟ್ ಆವಾಗೆಲ್ಲ ಯಾವ್ದೋ ಒಂದು ಗ್ರೂಪ್ ಇರೋದು, ಏ ತುಂಬಾ ಚೆನ್ನಾಗಿ ಹಾಡ್ತಾನೆ ಬದ್ರಿ ಹೋಗೋಣ. ಸೊ ಈ ತರ ಎಲ್ಲ ಬಂದು ನಾನು ಇಂಡಿವಿಜುವಲ್ ಎಲ್ಲ ಹಾಡಿದೀನಿ ಇಲ್ಲಿ, ಈ ಹಾಡ್ನ ನೀ ಹಾಡ್ಬಿಡು ಬದ್ರಿ ಅಂತ ಹೇಳೋರು. ಸೊ ಅದನ್ನ ಹಾಡಿರ್ತಿದ್ದೆ. ಆವಾಗ ಯಾರ್ಯಾರು ಇರ್ತಿದ್ರು ಇಲ್ಲಿ ಸ್ಟಾಫ್ ಎಲ್ಲ, ಅವಾಗೆಲ್ಲ ಖುಷಿ ಪಡೋರು, ಏನ್ ಚೆನ್ನಾಗಿ ಹಾಡ್ತಾನೆ ಹುಡುಗ ಅಂತೆಲ್ಲ. ಸೊ ತುಂಬಾನೇ ಖುಷಿ ಆಗೋದು. ಆಮೇಲೆ ಎಷ್ಟೋ ನಮ್ಮ ಹೈಸ್ಕೂಲ್ ನಲ್ಲಿ ಇರೋವಾಗೆಲ್ಲ ಬರ್ತಿರ್ತಿದ್ದೆ, ಆವಾಗ ಆ ಹಾಡ್ಗಳನ್ನ ಇಲ್ಲಿ ನಾ ಹಾಡಿದಾಗ ತುಂಬಾನೇ ಸಂತೋಷ ಕೊಟ್ಟಿದ್ದುಂಟು. ಅಂಡ್ ಇತ್ತೀಚೆಗೆ ಎಫ್ ಎಂ ರೈನ್ಬೋ,
0: ಆಕಾಶವಾಣಿ ಎಫ್ ಎಂ ರೈನ್ಬೋ
1: ಮ್ಯೂಸಿಕಲಿಯೋ

0: ಇದು ಅತ್ಯಂತ ಪ್ರೀತಿಯ ಗೆಳೆಯ ಎನ್ ರಘು, ಸ್ಟೇಷನ್ ಡೈರೆಕ್ಟರ್ ಆಗಿದ್ರು ಅವರು. ಆಕ್ಚುಲಿ ಇದೊಂದು ಸಾಂಗ್ ಇದೆ, ಖಂಡಿತ ಹಾಡ್ಕೊಡ್ಬೋದಾಗುದ್ರಿ ಅಂತ ಖಂಡಿತ ಹಾಡ್ತೀನಿ. ನಾನು ಯು ಎಸ್ ಅಲ್ಲಿ ಇದ್ದಾಗ, ಸೊ ಯು ಎಸ್ ಇಂದ ಬಂದ ತಕ್ಷಣ ಹಾಡ್ಕೊಡ್ತೀನಿ ಅಂತ. ಯು ಎಸ್ ಇಂದ ಬಂದಿದ್ದ ದಿನಾನೇ ಈ ಹಾಡನ್ನ ರೆಕಾರ್ಡ್ ಮಾಡಿದ್ದು ನಾನು. ನಾನು ಆಮೇಲೆ ಲಕ್ಷ್ಮೀ ನಾಗರಾಜ್ ಹಾಡಿದ್ದು ಸಾಂಗು, ತುಂಬಾನೇ ಚೆನ್ನಾಗಿತ್ತು.
1: ಇಷ್ಟು ಚೆನ್ನಾಗಿ ಬಂದಿದೆ,
0: ತುಂಬಾ ಇಷ್ಟ ಆಯ್ತು ನಂಗ ಇದೂ. ಆಮೇಲೆ ರಘುನು ಅಷ್ಟೇ, ನಿಮ್ಗೆ ವೇರಿಯೇಷನ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಆದ್ರೂ ನೋಡಿ ಅಂತೆಲ್ಲ ಹೇಳಿ ತುಂಬಾ ಚೆನ್ನಾಗಿತ್ತು. ಅಂಡ್ ವಿ ವರ್ ಎಂಜಾಯಿಂಗ್ ಸೋ ಮಚ್ ಅಂದ್ರೆ ಅವತ್ತು
1: ಎಂಜಾಯ್ ಮಾಡಿದ್ರಿ. ಈಗ ಪ್ರತಿನಿತ್ಯ ನಮ್ ಕೇಳೋದು
0: ಅದನ್ನ ನೋಡಿ ನಾವ್ ಎಂಜಾಯ್ ಮಾಡ್ತಿದೀವಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ.
1: ನೀವೀಗ ಸಾಂಸ್ಕೃತಿಕ ರಾಯಭಾರಿಯಾಗಿ ಹಲವಾರು ದೇಶಗಳನ್ನ ಸುತ್ತಿದ್ದೀರಾ, ಅಲ್ಲಿ ಒಬ್ಬ ಕನ್ನಡಿಗನ್ನ ಅಲ್ಲಿರೋ ಕನ್ನಡಿಗರು ನೋಡಿದಾಗ ಅವರ ಪ್ರತಿಕ್ರಿಯೆ ಹೇಗಿರ್ತಿತ್ತು?
0: ತುಂಬಾ ಚೆನ್ನಾಗಿರುತ್ತೆ, ಯಾಕೆ ಅಂತಂದ್ರೆ ಮೇನ್ ಕನ್ನಡಿಗರೇ ಅಲ್ಲಿರ್ತಾರೆ.
1: ಹೌದು ಹೌದು,
0: ಎಲ್ಲಾ ದೇಶಗಳಲ್ಲೂ ಹಬ್ಬ ಬಿಟ್ಟಿದಾರಲ್ವಾ, ಎಲ್ಲಾ ಕಡೆ ಇರ್ತಾರೆ. ಅಂದ್ರೆ ಏನಂದ್ರೆ ಇಲ್ಲಿರಲ್ಲ ಅವರು, ಬೆಂಗಳೂರಲ್ಲಿ ಇರಲ್ಲ ಅಥವಾ ಕರ್ನಾಟಕದಲ್ಲಿ ಇರಲ್ಲ, ಎಷ್ಟೋ ವರ್ಷಗಳಿಂದ ಹೊರದೇಶದಲ್ಲಿ ಇರ್ತಾರೆ. ಆದ್ರೂ ಕೂಡ ಅವ್ರಿಗಿರೋ ಆಸಕ್ತಿ, ಇಂಟ್ರೆಸ್ಟ್, ನಮ್ಮವರು ಅನ್ನೋ ಪ್ರೀತಿ,
1: ಸೊ
0: ಈ ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅವರು. ಯಾವ್ದು ಹಾಡಿದ್ದಾರೆ ಹೊಸದು ಈ ತರ ಎಲ್ಲ ಕೇಳಿದಾಗ ಅವರು ಖುಷಿ ತಂದು ಕೊಟ್ಟಿರುತ್ತಲ್ಲ. ಸೊ ಈ ವರ್ಷ ನಾವು ಬದರಿ ಪ್ರಸಾದ್ ಅವ್ರನ್ನ ಕರ್ಸ್ಕೊಳ್ಳೋಣ ಅಂತ, ಸೊ ಆ ತರ ಹೋಗಿರ್ತೀನಿ ನಾನು. ಹೋದಾಗ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಹಾಡುಗಳೆಲ್ಲ ನನಗೆ ಲಿಸ್ಟ್ ಬರುತ್ತೆ, ಸರ್ ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಆ ತರ. ಯೂಶಲಿ ನನ್ನ ಕಾನ್ಸರ್ಟ್ ಅಲ್ಲೆಲ್ಲ ಶಾರದೆ ದಯ ತೋರಿದೆ ಅಂತ ಒಂದು ಹಾಡಿದೆ ಮಲಯಮಾರುತ ಸಿನಿಮಾದು, ಅದು ನನ್ನ ಸಿಗ್ನೇಚರ್ ಸಾಂಗ್ ಅದು. ಯಾಕೆ ಅಂತಂದ್ರೆ ನಮ್ಮಮ್ಮನ ಹೆಸರು ಶಾರದಾ, ನಾನು ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿನಲ್ಲಿ ಶಾರದಾಂಬಾ ಮುಂದೆ ಹಾಡ್ತೀನಿ ಅದನ್ನ.
1: ಈಗಲೂ ಒಂದ್ ಲೈನ್ ಹೇಳಕ್ಕಾಗತ್ತಾ ಸರ್?
0: ಖಂಡಿತ ಹಾಡ್ತೀನಿ. ಅಮ್ಮ ಇದ್ರ ಅವಾಗ, ಇವಾಗ ಅಮ್ಮ ಇಲ್ಲ ನನ್ ಜೊತೆ, ಬಟ್ ಅವ್ರು ಯಾವಾಗ್ಲೂ ಸದಾಕಾಲ ನನ್ ಜೊತೆ ಇದ್ದೇ ಇದಾರೆ, ಇಫ್ ನಾಟ್ ಫಿಸಿಕಲಿ.
1: ಮೊದಲ ಗುರು
0: ನನ್ನ ಮಾತೃಶ್ರೀ. ಅವಾಗ ಅಲ್ಲಿ ಹಾಡಿದಾಗ ಶಾರದಾಂಬಾಯಿಂದ ದೇವಿಯಿಂದ ಪ್ರಸಾದ ಆಗತ್ತೆ. ತುಂಬಾ ಅಮ್ಮ ತುಂಬಾ ಟ್ರೆಡಿಷನಲ್ಲು, ಆಮೇಲೆ ದೇವ್ರ ಪೂಜೆ ತುಂಬಾ, ಅವ್ರಿಗೆ ಅದ್ ನೋಡಿ ಪ್ರಸಾದ ಆಗಿದ್ ನೋಡಿ, ಅವಾಗಿನ್ನ ಫಿಲಂ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ನಾನು, ಹಾಡ್ತಾ ಇದ್ದೆ. ಸೊ ಅಮ್ಮ ಹೇಳಿದ್ರು, ನೀ ಖಂಡಿತ ಮ್ಯೂಸಿಕ್ ಫೀಲ್ಡ್ ಅಲ್ಲೇ ಇರ್ತೀಯ, ದೇವಿಯಿಂದಾನೆ ಪ್ರಸಾದ ಆಗಿದೆ, ಇನ್ನೇನು ಪರವಾಗಿಲ್ಲ ಅಂತ ಶಿ ವಾಸ್ ವೆರಿ ಹ್ಯಾಪಿ. ಸೊ ಆಮೇಲೆ ನಾನು ಸುಮಾರು ಕಡೆ ಅದನ್ನ, ಆಮೇಲೆ ದೇವಸ್ಥಾನಗಳಿಗೆಲ್ಲ ಹೋದ್ವಿ, ಹೊರನಾಡು ಇರ್ಬೋದು, ಮೀನಾಕ್ಷಿ ಟೆಂಪಲ್ ಇರ್ಬೋದು, ಸುಮಾರು ರಾಗಿಗುಡ್ಡ ಇರ್ಬೋದು, ಈ ತರ ಎಲ್ಲ ಕಡೆನು ನಾ ಇದನ್ನ ಹಾಡಿದಾಗೆಲ್ಲ ಪ್ರಸಾದ ಆಗೋದು. ಸೊ ಅಮ್ಮ ಸಂಪೂರ್ಣವಾಗಿ ದೇವಿ ಒಲ್ದಿದ್ದಾಳೆ, ಅನುಗ್ರಹ ಇದೆ ನಿಂಗೆ ಅಂತ ಒಂದೆರಡು ಸಾಲ ಹಾಡ್ತೀನಿ ನಿಮ್ಗೆ.

0: ಸರ್, ನೀವು ಸ್ಟುಡಿಯೋನಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ನಿಮ್ಗೆ ಅನ್ನಿಸ್ತಿಲ್ಲ. ದೇವಿ ಮುಂದೆನೇ ಕೂತಿದ್ದೀನೇನೋ ಅನ್ನುವಂಥ ಭಾವದಲ್ಲಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿ ಪರವಶತೆಯಿಂದ ಹಾಡಿದ್ದು ಗೊತ್ತಾಯ್ತು ಸರ್. ಹಾಗಾಗಿನೇ ತಾಯಿ ಅನುಗ್ರಹ ನಿಮ್ಮ ಮೇಲಾಗಿರೋದು.
1: ನನಗೆ ಯಾವಾಗ್ಲೂ ಈ ಹಾಡು ಹಾಡಿದಾಗ ತುಂಬಾನೇ ಭಾವುಕನಾಗ್ತೇನೆ. ಯಾಕೆ ಅಂತಂದ್ರೆ, ನಾ ಹೇಳದ್ನಲ್ಲ, ನಮ್ಮ ತಾಯಿ ಹೆಸರು ಶಾರದಾ, ಹಂಗೆ ಶಾರದೇವಿ, ಶಾರದಾಂಬಾ ದೇವಿ, ಎರಡೂ ಇದೆಯಲ್ಲ ನನಗೆ, ಹಾಗಾಗಿ ಇದು ನನ್ನ ಸಿಗ್ನೇಚರ್ಸ್.
0: ಹೀಗೆ ನೀವು ಇನ್ನೂ ಹೆಚ್ಚೆಚ್ಚು ಯಶಸ್ಸನ್ನ ಸಾಧಿಸೋ ಹಾಗಾಗ್ಲಿ, ನಮ್ಮ ಕನ್ನಡಿಗರಿಗೆ ನಿಮ್ಮ ಹಾಡು ಸದಾ ಕೇಳಿಸ್ತಾ ಇರ್ಲಿ ಸರ್.
1: ಖಂಡಿತ,
0: ಇನ್ನು ಒಳ್ಳೊಳ್ಳೆಯ ಹಾಡುಗಳಿಗಾಗಿ ನಿಮ್ಮಿಂದ ನಾವು ಕಾಯ್ತಾ ಇದೀವಿ.
1: ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ರಿ. ಮತ್ತೊಮ್ಮೆ ನಿಮ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಮೂಲಕ ನಮ್ಮ ಕೇಳುಗರ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್.
1: ಥ್ಯಾಂಕ್ ಯು ಹೇಮಾ ಅವರೇ. ಹಾಗೆ ಮತ್ತೊಮ್ಮೆ ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಹಾಗೆ ತುಂಬಾನೇ ಎಂಜಾಯ್ ಮಾಡಿ, ಇದು ಜಾಸ್ತಿ ಕಡುಬು ಇದೆಲ್ಲ ತಿಂದು ಮಜಾ ಮಾಡಿ.
2: ಇದುವರೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ. ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಯೂಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ವಿಶೇಷ ಕಾರ್ಯಕ್ರಮಗಳನ್ನ ನಮ್ಮ ನಿಲಯದಿಂದ ನೀವು ಕೇಳ್ತಾ ಇದ್ದೀರಿ. ಇವತ್ತು ಗೌರಿ ಗಣೇಶ ಹಬ್ಬ. ಕಾರ್ಯಕ್ರಮ ಕೇಳ್ತಾ ಅನೇಕ ಸಂದೇಶಗಳು ಬಂದಿವೆ. ಈಗಷ್ಟೇ ಪ್ರಸಾರವಾದ ವಿಶೇಷ ಕಾರ್ಯಕ್ರಮ ಬದ್ರಿ ಪ್ರಸಾದ್ ಅವರ ಜೊತೆಗಿನ ಮಾತುಗಳು, ಗೀತೆಗಳು ತುಂಬಾನೇ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹರೀಶ್ ಮಲ್ಲೇಶ್ವರಂಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಚಂದ್ರಿಕಾ ನೇರಲಗುಂಡಿಯಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಈ ಒಂದು ಹಬ್ಬದ ಕುರಿತಾಗಿ ಒಂದು ಕವಿತೆಯನ್ನು ಬರೆದು ಕಳಿಸಿದರೆ. ಗಣೇಶ ಬಂದ, ನಮಗೆ ಹರುಷ ತಂದ, ಡೊಳ್ಳು ಹೊಟ್ಟೆಯ ಗಣೇಶ, ಮಕ್ಕಳಿಗೆ ತರುವನು ವಿಶೇಷ, ಮಣ್ಣಿನ ಗಣಪನ ಮಾಡೋಣ, ಪರಿಸರ ಸಂರಕ್ಷಿಸೋಣ, ಬಣ್ಣ ಬಣ್ಣದ ಗಣಪ ತರುವನು ನಮಗೆ ತಾಪ, ಹಾಗಾಗಿ ಗಣಪನ ವಿಸರ್ಜನೆ ಮಾಡುವಾಗ ನದಿಗಳಲ್ಲಿ ಮಾಡದಿರಿ, ಜಲಮಾಲಿನ್ಯವನ್ನು ತಡೆಯಿರಿ ಅಂತ ಹೇಳಿ ಮೆಸೇಜ್ ಮಾಡಿದರೆ. ತುಂಬ ಧನ್ಯವಾದಗಳು. ಹಾಗೆ ಗೌರಿ ಗಣೇಶಾಯ ನಮಃ ಅಂತೇಳಿ ಶ್ರೀನಿವಾಸ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಆಕಾಶವಾಣಿ ಬೆಂಗಳೂರಿನ ಎಲ್ಲ ಸಿಬ್ಬಂದಿಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುರೇಶ್ ಸುದೇಕಾರು ಮೆಸೇಜ್ ಮಾಡಿ ಕಳಿಸಿದ್ದಾರೆ. ಹೀಗೆ ಅನೇಕ ಸಂದೇಶಗಳು ಬಂದಿವೆ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ಖುಷಿ ಆಗ್ತಿದೆ ಅಂತ ಹೇಳಿ ನಿವೇದಿತಾ ಗುರುರಾಜ ನವಲಗುಂದ ಇವರೆಲ್ಲರೂ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸ್ತಾರೆ.

ಕೊಟ್ಟಿದ್ದಾರೆ. ಜೊತೆಗೆ ಬಳ್ಳಾರಿ ಜಿಲ್ಲೆಯಿಂದ ಒಂದು ಸಂದೇಶ ಬಂದಿದೆ. ಭಮರಪ್ಪ ಅನ್ನೋರು ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳಿದ್ವಿ, ಇಷ್ಟ ಆಯಿತು ಅಂತ ನಿರ್ಮಲಾ ಮೆಸೇಜ್ ಮಾಡಿದರೆ. ಚೆನ್ನಪ್ಪ ಜೆ ಪಿ ನಗರಿಂದನೂ ಸಹ ಸಂದೇಶ ಕಳಿಸಿದರೆ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕೇಳಿದ್ರಿ. ನಿಮಗಾಗಿ ವಿಶೇಷ ಕಾರ್ಯಕ್ರಮಗಳು ಇವತ್ತು ಮೂಡಿಬರುತ್ತೆ. ಹಾಗೆ ಇಂದು ಬೆಳಿಗ್ಗೆ 10:02 ಗಜಮುಖ ಗಣಪ ವಿಶೇಷ ಕಾರ್ಯಕ್ರಮ, ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಕಂದೀಲು ಚಿತ್ರದ ನಿರ್ದೇಶಕ, ಸಂಯೋಜಕ ಹಾಗೂ ಗೀತ ರಚನೆಕಾರ ಶ್ರೀ ಸುರೇಶ್ ಅವರೊಂದಿಗೆ ಮಾತುಕತೆ ಇರುತ್ತೆ. ನಡೆಸಿಕೊಡುತ್ತಾರೆ ಹಿಮ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಅವರದು.

ಸದಾ ಮುದಗೊಳಿಸುವಂತಹ ವಿಶೇಷವಾದ ಕಾರ್ಯಕ್ರಮಗಳು ವಿವಿಧ ಭಾರತಿಯಲ್ಲಿ ಮೂಡಿಬರುತ್ತೆ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM. ಸಮಯ 10 ಗಂಟೆ ಆಗ್ತಿದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಕೋರಿದ್ದಾರೆ. ವಿಘ್ನ ವಿನಾಶಕ ಗಣಪತಿಯ ಆಶೀರ್ವಾದದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಎಲ್ಲೆಡೆ ಸುಖ ಶಾಂತಿ ಹಾಗೂ ಸಮೃದ್ದಿ ನೆಲೆಸಲಿ. ಮೊದಲು ಪೂಜಿಸಲ್ಪಡುವ ತಾಯಿ ಗೌರಿಯ ರೂಪವಾದ ನಾಡಿನ ಸಮಸ್ತ ತಾಯಂದಿರಿಗೂ ವಿಶೇಷ ನಮನ ಸಲ್ಲಿಸಿದ್ದಾರೆ. ಎಲ್ಲರಿಗೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ವೈದ್ಯರು, ತಜ್ಞರು, ನರ್ಸ್ಗಳು ಮತ್ತು ಕ್ಲಿನಿಕಲ್ ಸಿಬ್ಬಂದಿಯ ಖಾಲಿ ಹುದ್ದೆಗಳನ್ನು ಒಂದು ವರ್ಷದೊಳಗೆ ಭರ್ತಿ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಷ್ಟೀಯ ಅಭಿಯಂತರರ ದಿನಾಚರಣೆ ಆಚರಿಸಲಾಗುತ್ತಿದೆ. ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949 ಸೆಪ್ಟೆಂಬರ್ 14ರಂದು ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಒಮಾನ್ ಕರಾವಳಿಯ ಸಮೀಪ ವಾಣಿಜ್ಯ ಸರಕು ಸಾಗಣೆ ಹಡಗು ಎಂಟಿಎಲ್ ಗಯಾ ಮೇಲೆ ನಿನ್ನೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಒಮನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದ್ದು, ಹಡಗಿನಲ್ಲಿದ್ದ 13 ಭಾರತೀಯ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದ್ದು, ಕಾಣೆಯಾಗಿರುವ ಮತ್ತೊಬ್ಬ ಭಾರತೀಯ ನಾವಿಕನಿಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿಸಿದೆ. ವಿಶ್ವದ 10ನೇ ಶ್ರೇಯಾಂಕಿತ ಭಾರತೀಯ ಬಿಲ್ಲುಗಾರ ಹಾಗೂ ಸೇನಾಪಡೆಯ ಯೋಧ ಧೀರಜ್ ಬೊಮ್ಮದೇವರ ಮೆಕ್ಸಿಕೋದ ಸಲ್ಟಿಲ್ಲೋನಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್ಸ್ನಲ್ಲಿ ಸ್ವರ್ಣ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದ ಭಾರತೀಯ ಪುರುಷರ ಕ್ರಿಕೆಟ್ ತಂಡ 3 ಪಂದ್ಯಗಳ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಪಡೆದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಟ್ಯೂನ್ ಮಾಡಿದಿರಾ 102.9 ಎಫ್ಎಂ. ಇನ್ನೀಗ ವಿಶೇಷ ಕಾರ್ಯಕ್ರಮ ಗಜಮುಖ ಗಣಪ.
3: ಆಕಾಶವಾಣಿ ಗಜಮುಖ ಗಣಪ ವಿಶೇಷ ಕಾರ್ಯಕ್ರಮ ಕೇಳಿ. ರಾಷ್ಟ್ರ ಪ್ರಶಸ್ತಿ ಪಡೆದ ಕಂದೀಲು ಚಿತ್ರದ ಸಂಗೀತ ಸಂಯೋಜಕ, ಗೀತ ರಚನೆಕಾರ ಶ್ರೀ ಸುರೇಶ್ ಇವರೊಂದಿಗೆ ಮಾತುಕತೆ ಕೇಳಿ. ಗಜಮುಖ ಗಣಪ ವಿಶೇಷ ಕಾರ್ಯಕ್ರಮ.
4: ಆತ್ಮೀಯ ಕೇಳುಗರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ದಿನ ಹಬ್ಬದ ವಿಶೇಷವಾಗಿ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆಯಾಗ್ತಾ ಇದ್ದಾರೆ ಸಂಗೀತ ನಿರ್ದೇಶಕರು, ಗಾಯಕರು, ಗೀತ ಸಾಹಿತಿ. ಹಾಗೆ ವಿಶೇಷ ದಿನಗಳಿಗಾಗಿ ವಿಶೇಷ ಗೀತೆಗಳನ್ನ ನೀಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೆಸರನ್ನ ದಾಖಲಿಸಿರುವಂತಹ ಬಹುಮುಖ ಪ್ರತಿಭೆ, ಜೊತೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಂದೀಲು ಚಿತ್ರಕ್ಕೆ ಸ್ವರ ಸಂಯೋಜನೆಯನ್ನ ಮಾಡಿದಂತಹ ಸ್ವರ ಸಂಯೋಜಕರು ಆದಂತಹ ಶ್ರೀ ಸುರೇಶ್ ಅವರು ನಮ್ಮ ಜೊತೆಯಾಗ್ತಾ ಇದ್ದಾರೆ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
5: ಧನ್ಯವಾದಗಳು.
4: ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿವಿಧ ಭಾರತಿ ಕಡೆಯಿಂದ ಕೇಳುಗರ ಪರವಾಗಿ ಕೂಡ.
5: ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು.

0: ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಸೊಗಸಾಗಿ ಹಾಡಿದ್ರಿ ಸರ್. ಗೌರಿ ಗಣೇಶ ಹಬ್ಬ ಈ ದಿನ ಹೇಗೆ ಆಚರಿಸ್ಕೊಂಡು ಬಂದ್ರಿ ಹಬ್ಬ?
0: ಗಣೇಶ ಹಬ್ಬದಲ್ಲಿ ಮನೆಯಲ್ಲಿ ಎಂದಿನಂತೆ ಪೂಜೆ ಆಗೇ ಆಗುತ್ತೆ. ಸಂಜೆ ನಮ್ಮ ಬಡಾವಣೆಯಲ್ಲಿ ಗಣೇಶ ಕುಣಿಸಿರ್ತಾರೆ, ಅಲ್ಲಿ ಹೋಗಿ ಬರೋದು. ಸಮ್ ಟೈಮ್ ನಮಗೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿರ್ತಾರೆ ಅಂತೇಳಿ, ಅಲ್ಲಿ ಹೋಗಿ ಹಾಡೋದು. ನಮ್ದೇ ಸಾಹಿತ್ಯದ ಗೀತೆ ಇರುತ್ತೆ, ಅದನ್ನ ಪ್ರಸಾರ ಮಾಡೋದು, ಕೇಳೋದು, ಹಬ್ಬದ ಊಟ ಮಾಡೋದು.
1: ಒಟ್ಟಿನಲ್ಲಿ ಈ ಮೂಲಕ ಹಬ್ಬದ ಆಚರಣೆ, ಹಬ್ಬದ ಊಟ ಮಾಡೋದು, ದೇವರಿಗೆ ಪೂಜೆ ಮಾಡೋದು, ಹಾಗೆ ನಿಮ್ಮ
0: ಹಾಡೋ
1: ಮೂಲಕ ದೇವರಿಗೆ ನಮನವನ್ನ ಸಲ್ಲಿಸೋದು,
0: ಒಂದು ಸೇವೆ ಮಾಡೋದು, ಭಗವಂತನ ಸೇವೆ ಮಾಡೋದು.
1: ತುಂಬಾ ಖುಷಿ ಸಿಗುತ್ತೆ ಅಲ್ಲ ಸರ್? ಹೇಗೆ ಈ ಸಂಗೀತ ಜರ್ನಿ ಶುರುವಾಯ್ತು ನಿಮ್ಗೆ? ಇಲ್ಲಿಂದಾನೆ ಪ್ರಾರಂಭ ಮಾಡಬೇಡ, ನಿಮ್ ಜರ್ನಿ ಮುಖಾಂತರನೇ ಪ್ರಾರಂಭ ಮಾಡೋಣ, ನಮ್ಮ ಕೇಳಿದ್ರ ಜೊತೆ ಹಂಚ್ಕೊಳ್ಳಿ.
0: ಎಲ್ಲದಕ್ಕೂ ಮೂಲ ನಮ್ಮ ಶನೇಶ್ವರ ಭಜನೆ ಮಂದಿರ, ಸಂಪಗಿರಾಮದಲ್ಲಿ ಇದೆ ಅದು ಭಜನೆ ಮಂದಿರ.
1: ಮೂಲತಃ ಬೆಂಗಳೂರವರೇ ನೀವು?
0: ನಾನು ಬೇಸಿಕ್ ಬೆಂಗಳೂರಮ್ಮ, ನಾವು ಹುಟ್ಟಿದೆಲ್ಲ ಸಂಪಗಿರಾಮನಗರ. ಅಲ್ಲಿ ಭಜನೆ ಮಂದಿರದಲ್ಲಿ ನಾನು, ನನಗೆ ಬುದ್ಧಿ ಬಂದಾಗಿಂದ ಅಲ್ಲಿ ನಾನು ಭಜನೆಗೆ ಅಂತ ಹೋಗ್ತಾ ಇದ್ದೆ. ಅಲ್ಲಿ ತಾಳ ಹಾಕೋದು, ತಬಲಾ ಬರ್ಸೋಕ್ಕೆ ಪ್ರಯತ್ನ ಮಾಡೋದು, ಭಕ್ತಿ ಗೀತೆ ಹಾಡೋ ಪ್ರಯತ್ನ ಮಾಡೋದು, ಆ ರೀತಿ ಜರ್ನಿಯಿಂದ ಶುರು ಆಯಿತು. ಅದೇ ಮೂಲ ಆಯಿತು ನನಗೆ ಸಂಗೀತ ಕಡೆ, ಒಂದು ಸಂಗೀತದ ಗೀತೆ ಕಡೆ ಹಾಡಬೇಕು ಅನ್ನೋದು, ಸಾಹಿತ್ಯ ಬರಬೇಕು ಅನ್ನೋದು ನನಗೆ ಅಲ್ಲಿ ಶುರು ಆಯಿತು.
1: ಅಂದರೆ ಮನೆಯಲ್ಲಿ ಏನು ಸಂಗೀತದ ವಾತಾವರಣ ಇರಲಿಲ್ಲ, ಅಂದರೆ ನಿಮ್ಮ ತಂದೆ ತಾಯಿ ಆಗಿರಬಹುದು ಅಥವಾ ನಿಮ್ಮ ಹಿರಿಯರು ಹಾಡು ಕಲ್ತಿದ್ರು, ಸಂಗೀತ ಕಲ್ತಿದ್ರು ಶಾಸ್ತ್ರೀಯವಾಗಿ ಅಂತ ಏನಿಲ್ಲ?
0: ನಮ್ಮ ಮನೆಯಲ್ಲಿ ಯಾರಿಲ್ಲಮ್ಮ, ನಮ್ಮ ತಾಯಿ ತಂದೆ ಅವ್ರಿಗೆ ಯಾರಿಗೂ ಸಂಗೀತ ಬಗ್ಗೆ ಆಸಕ್ತಿ ಇಲ್ಲ, ಅವರು ಯಾರು ಹಾಡ್ತಿರ್ಲಿಲ್ಲ. ಮೂಲ ಕಾರಣ ನಮ್ಮ ಮನೆಯವರು ಬೋಧು ಬಾಳು ವೆಂಕಟರಮಣ ಸ್ವಾಮಿಯ ಒಂದು ಕೃಪೆಯಿಂದ. ನನ್ನ ಮೊದಲನೇ ಮಗನ ಒಂದು ಮುಡಿ ಕಾರ್ಯಕ್ರಮ ಇತ್ತು, ಹಾಗೆ ನಾವು ಅಲ್ಲೋಗಿ ದೇವರ ಭಕ್ತಿ ಗೀತೆ ಹಾಡಿದ್ರಿ. ನಮ್ಮ ದೇವಸ್ಥಾನದ ಪ್ರಮುಖರು ಮಧುಸೂದನ್ ಅಂತ ಹೇಳಿ ನಮ್ಮ ದೇವ್ರದೊಂದು ಭಕ್ತಿ ಗೀತೆ ಮಾಡಿಕೊಡಿ ಅಂತ ಕೇಳಿದ್ರು.
1: ಅಂದ್ರೆ ನೀವು ಅಲ್ಲಿ ಹಾಡೋದನ್ನ ನೋಡಿ?
0: ಹೌದು, ನಾವಲ್ಲಿ ನಾವೇನು ಅಲ್ಲೋಗಿ ಭಜನೆ ಕಾರ್ಯಕ್ರಮ ಮಾಡಿದ್ರೆ ಅದು ನೋಡಿ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಅವ್ರಿಗೆ ನಮ್ಮ ದೇವ್ರದೊಂದು ಭಕ್ತಿ ಗೀತೆ ಮಾಡಿಕೊಡಿ ಅಂತ ಕೇಳಿದಾಗ, ನನಗೆ ಅವಾಗ ಸ್ವರ ಸಂಯೋಜನೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಸಾಹಿತ್ಯ ಬರೋದು ಹೇಗೆ ಅಂತ ಗೊತ್ತಿಲ್ಲ.
1: ನೀವು ಕೂಡ ಶಾಸ್ತ್ರೀಯವಾಗಿ ಕಲ್ತಿಲ್ಲ ಹಾಗಿದ್ರೆ?
0: ಶಾಸ್ತ್ರೀಯವಾಗಿ ನಾನು ಸಂಗೀತ ಕಲ್ತಿಲ್ಲ.
1: ಮತ್ತೆ ಹೇಗೆ ನೀವು ಇಷ್ಟು ದೂರದವರೆಗೂ ಬಂದ್ರಿ?
0: ಭಗವಂತನ ಒಂದು ಆಶೀರ್ವಾದ. ಅಲ್ಲಿ ದೇವರ ಮೊದಲ ಹಾಡು ಹೇಗೆ ನಾನು ಶುರು ಮಾಡಿದೆ ಅಂತ ಹೇಳಿದ್ರೆ, ಜಸ್ಟ್ ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ನನ್ಗೇನು ಮನಸ್ಸು ತೋಚುತ್ತೆ ಒಂದು ಕಾನ್ಸೆಪ್ಟ್ ಮಾಡಿಕೊಂಡೆ. ಒಂದು ಸುಪ್ರಭಾತ ಗೀತೆ, ದೇವರ ಒಂದು ಉತ್ಸವದ ಗೀತೆ, ಆತ

0: ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ನನಗೇನು ತುಚ್ಚುತ್ತೋ ಸಾಹಿತ್ಯ ಬರೀತಾ ಹೋದೆ. ಅದಕ್ಕೆ ಟ್ಯೂನ್ ಸಹ ಮಾಡ್ತಾ ಹೋದೆ.
1: ಅಂದರೆ ನಿಮಗೆ ಸಂಗೀತ ನೀವು ಕಲಿತೇ ಇಲ್ಲ, ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಆ ಟ್ಯೂನ್ ಬರ್ತಾ ಹೋಯ್ತು.
0: ಹೌದು, ಇನ್ ಬಿಟ್ವೀನ್ ನಾನು ಕೀಬೋರ್ಡ್ ಕಲ್ತಿದ್ದೆ, ಜಿಮ್ಮಿ ರಾಜು ಅಂತ ಹೇಳಿ ಕೀಬೋರ್ಡ್ ಮಾಸ್ಟರ್, ಅವ್ರತ್ತ ಕೀಬೋರ್ಡ್ ಕಲ್ತಿದ್ದೆ ನಾನು. ಮತ್ತೆ ತಬಲನಾಣಿ ಸರ್ ನಮ್ಮ ತಬಲ ಗುರುಗಳು, ಅವ್ರದ್ದು ಆರ್ಕೆಸ್ಟ್ರಾ ಇತ್ತು, ಚಿತ್ರಮಂಡಿಸಿದ ಅವ್ರದ್ದು ಆರ್ಕೆಸ್ಟ್ರಾ ಇತ್ತು. ಅಲ್ಲಿ ನಾನು ಅವ್ರ ಆರ್ಕೆಸ್ಟ್ರಾ ಹೋಗ್ತಾ ಇದ್ದೆ, ತಬಲ ಬರಸ್ತಾ ಇದ್ದೆ ನಾನು. ಈ ಬೇಸಿಕ್ ತಾಳವಾದ್ಯ ಮತ್ತೆ ಕೀಬೋರ್ಡ್ ಶ್ರುತಿ ವಾದ್ಯ ನನಗೆ ಒಂಚೂರು ಇತ್ತು ಆ ಸಂದರ್ಭದಲ್ಲಿ. ಸೊ ಅದೇ ಬೇಸ್ ಆಗಿ ಇಟ್ಕೊಂಡು ಐ ಕ್ಯಾನ್ ಸ್ಟಾರ್ಟ್ ಫಾರ್ ದ ಕಂಪೋಸಿಂಗ್ ಫಾರ್ ಆಲ್ ದ ಸಾಂಗ್.
1: ಸೊ ಅಲ್ಲಿ ಮನೆ ದೇವರಿಗೆ ಹೋಗಿದ್ದಾಗ ಅಲ್ಲಿ ಅವರು ನಿಮ್ಮ ಪ್ರತಿಭೆನ ಗುರುತಿಸಿ ಒಂದು ಮಾಡಿಕೊಡಿ ಅಂತ ಕೇಳಿದ್ರು. ಆ ಮೂಲಕ ಆ ದೈವ ಕೃಪೆಯಿಂದ ಜೊತೆಗೆ ನಿಮ್ಮ ಪ್ರತಿಭೆಯಿಂದ ಅದು ಸಾಕ್ತಾ ಹೋಯ್ತು.
0: ಮೂಲ ದೈವ ಕೃಪೆ ಅದೊಂದು ಹೇಳಬಲ್ಲೆ, ಯಾಕಂದ್ರೆ ನನಗೆ ಯಾವ ತರ ಕಂಪೋಸ್ ಮಾಡಬೇಕು, ಸಾಹಿತ್ಯ ಹೇಗೆ ಬರೀಬೇಕು ನನಗೆ ಗೊತ್ತೇ ಇಲ್ಲ. ನನಗೆ ಆ ದೇವರ ಕೃಪೆಯಿಂದಾನೇ ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯವಾಯಿತು.

0: ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಶ್ರೀ ಸುರೇಶ್ ಅವರೇ. ಯಾವಾಗ್ಲೂ ನೋಡಿ, ಕೋಟ್ಯಾಂತರ ಹಾಡುಗಳು ಇದುವರೆಗೂ ಬಂದಿದೆ ಅಲ್ವಾ, ಎಲ್ಲಾ ಭಾಷೆಗಳಿರಬಹುದು, ಹಾಗೆ ಎಲ್ಲಾ ದೇಶಗಳು ಇರಬಹುದು, ಆ ರೀತಿ ತಗೊಂಡಾಗ. ಆದ್ರೆ ಎಲ್ಲೂ ಒಂದ್ ಹಾಡಿದ್ದಂಗೆ ಇನ್ನೊಂದ್ ಹಾಡು ಇರೋದಿಲ್ಲ. ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಆ ಟ್ಯೂನ್ ಬಂದಿದೆ ಅಂತ ಹೇಳಿದ್ರು, ನಮ್ಮ ಮಿದುಳು ಎಷ್ಟು ಚುರುಕು ಅಂತ ಹೇಳಿದ್ರೆ ತಕ್ಷಣ ಕಂಡು ಹಿಡಿದ್ ಬಿಡುತ್ತೆ ಅದು ಹೌದಲ್ವಾ, ಇದು ಆ ಹಾಡಿನ ಟ್ಯೂನು ಅಂತ ಹೇಳಿ. ಒಂದ್ ಅಚ್ಚರಿ ಹೇಗೆ ಕಂಪೋಸ್ ಮಾಡ್ತಾರೆ ಒಂದ್ ಹಾಡು ಇಲ್ದಂಗೆ ಇನ್ನೊಂದ್ ಹಾಡು ಅನ್ನೋದು ನಿಜಕ್ಕೂ ಅಚ್ಚರಿ. ಹೇಗ್ ಮಾಡ್ತೀರಾ ಗುಟ್ಟು, ನಮ್ಮ ಕೇಳೋರಿಗೆ ಹೇಳ್ಬಿಡಿ ಇವತ್ತು.
1: ಮೇಡಮ್, ಗುಟ್ಟು ಅಂತ ಏನಿಲ್ಲ, ನಮಗೆ ಒಂದು ಸಿಚುವೇಶನ್ ಕೊಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಫಿಲ್ಮ್ ಅಲ್ಲಿ ಈ ನೇಚರ್ ಬಗ್ಗೆ ಒಂದು ಹೀರೋಯಿನ್ ಹಾಡ್ಕೊಂಡು ಒಂದು ಸೋಲೋ ಗೀತೆ ಬೇಕು ಅಂತ ಹೇಳ್ತಾರೆ. ಆ ಗೀತೆನ ಯಾರು ಹಾಡ್ತಾರೆ ನಮ್ಗೆ ಇನ್ನೂ ಗೊತ್ತಿರಲ್ಲ. ನಮ್ಗೆ ಜಸ್ಟ್ ಒಂದು ಟೂ ಲೈನ್ಸ್ ನಿಮಗೆ ಹೇಳ್ತೀನಿ, ಆ ಗೀತೆ ಯಾವ ರೀತಿ ಬಂತು ಅಂತ ಹೇಳಿ. ಆಕ್ಚುಲಿ ಹಾಡನ್ನ ನಮ್ಮ ಚಿತ್ರಮ್ಮರು ಹಾಡಿದ್ದಾರೆ, ಅದು ನನ್ನ ಒಂದು ಸೌಭಾಗ್ಯ. ಮೇಡಮ್
0: ಹಾಡಿದ್ದಾರೆ,
1: ಚೆನ್ನೈಯಲ್ಲಿ ಹೋಗಿ ವಾಯ್ಸ್ ಮಿಕ್ಸ್ ಮಾಡ್ಕೊ ಬಂದೆ. ಅದು ಜಸ್ಟ್ ಒಂದು ಟೂ ಲೈನ್ಸ್ ನಾನು ಬರ್ಕೊಂಡೆ ನಾನು. ಫಾರ್ ಎಕ್ಸಾಂಪಲ್, ತುಂತುರು ಮಳೆಯ ಬಿಸಿಲ ಬೆಸುಗೆಯಲಿ, ಜೊತೆಗೆ ಮಂಜಿನ ಹನಿಯ ತಣ್ಣನೆ ಗಾಳಿಯಲಿ. ಟೂ ಲೈನ್ಸ್, ತುಂತುರು ಮಳೆ ಬಿಸಿಲು, ಒಂದು ಬಿಸಿಲು, ಎರಡು ಸೇರಿದಾಗ ಯಾತ್ರ ಒಂದು ಮುದ ನೀಡುತ್ತೆ.
0: ಆ
1: ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿದೆ, ಪಲ್ಲವಿ ಬರ್ದೆ, ಚರಣ ಬರ್ದೆ, ಟ್ಯೂನ್ ಚೆನ್ನಾಗಾಯ್ತು.
0: ಹಾಡನ್ನ ಬರ್ದಿದ್ದು ಕೂಡ
1: ಹೌದು ಹೌದು, ನಾನೇ ಬರ್ದಿರೋದು. ಈ ಹಾಡು ಚಿತ್ತಂಬರ್ ಹಾಡಿದ್ದಾರೆ.
0: ನಿರ್ಮಾಪಕರು ಹೇಳ್ತಾರೆ, ಸಿಚುಯೇಷನ್ ಕೊಡ್ತಾರೆ.

ನಿರ್ದೇಶಕರು ವೇಣುಗೋಪಾಲ್ ಅಂತ ಹೇಳಿ ಸಿಚುವೇಶನ್ ನಮ್ಗೆ ಹೇಳ್ತಾರೆ ಈ ತರ ಬೇಕು ಸಾಂಗ್ ಅಂತ ಹೇಳಿ. ನೇಚರ್ ಬಗ್ಗೆ ಸಾಂಗ್ ಇರಬೇಕು, ಹೀರೋಯಿನ್ ನೇಚರ್ ನೋಡ್ಕೊಂಡು ಅನುಭವಿಸ್ಕೊಂಡು ಅವ್ರು ಹಾಡ್ತಾರೆ ಅಂತ ಹೇಳ್ತಾರೆ. ಅದನ್ನ ಕಲ್ಪನೆ ಮಾಡಿಕೊಂಡು ಸಾಹಿತ್ಯ ಬರೆದು ಸಾಂಗ್ ಕಂಪೋಸ್ ಮಾಡಿರೋದು.

0: ಆಮೇಲೆ ಈ ಒಂದು ಟ್ಯೂನ್ ಇದೇ ತರ ಹಾಕ್ಬೇಕು ಅನ್ನುವಂಥದ್ದು ಹೇಗೆ ಬರುತ್ತೆ? ಯಾಕಂತ ಹೇಳಿದ್ರೆ ನಮ್ಮ ಸಂಗೀತದಲ್ಲಿ ಇರದು ಸ್ವರಗಳು ಎಷ್ಟು ಅಂತ ನಿಮಗೆ ಗೊತ್ತು ಅಲ್ವಾ ಸರ್?
1: ಅಷ್ಟೇ
0: ಆ ಏಳು ಸ್ವರ ಇಟ್ಕೊಂಡು ಹೇಗೆ ಇಷ್ಟೊಂದು ವೈವಿಧ್ಯಮಯವಾಗಿ ನೀವು ಹಾಡುಗಳನ್ನ ಕೊಡ್ತೀರಾ?
1: ಅದು ಗೊತ್ತಾಗಲ್ಲ ನಮ್ಗೆ. ನಾವು ಮಾಡೋವರೆಗೂ ನಾವು ಈ ರೀತಿ ಮಾಡ್ತೀವಿ ಅಂತ ನಮ್ಗೆ ಗೊತ್ತೇ ಆಗಲ್ಲ. ನಮಗೆ ಕೂತ್ಕೊಂಡು ನಾವು ಜಸ್ಟ್ ಕಂಪೋಸ್ ನಾವು ಏನು ಶುರು ಮಾಡ್ತೀವಲ್ಲ, ಆಗ ನಾವು ಒಂದು ಒಂದು ಟ್ಯೂನ ಕಂಪೋಸ್ ಮಾಡ್ಕೊತೀವಿ, ಅದನ್ನು ನಾವು ರೆಕಾರ್ಡ್ ಮಾಡ್ಕೊತೀವಿ, ಕೇಳ್ತೀವಿ ಚೆನ್ನಾಗಿದೆಯಾ ಇದು, ನಮಗೆ ಖುಷಿ ಕೊಡ್ತಾ ಇದೆಯಾ ಅಂತ ನಾವು ಕೇಳ್ತೀವಿ. ಸಮಾಧಾನ ಆಗದಿದ್ರೆ ಇನ್ನೊಂದು ಟ್ಯೂನ್ ಮಾಡ್ತೀವಿ. ನಮ್ಗೆ ಎಲ್ಲಿ ಗಂಟೆ ಸಮಾಧಾನ ಆಗುತ್ತೆ ಅಲ್ಲಿ ಗಂಟೆ ವರ್ಕ್ ಮಾಡ್ತಾ ಇರ್ತೀವಿ. ಒಂದು ಹಂತಕ್ಕೆ ನಮಗೆ ಇದು ಸಾಂಗು ಓಕೆ ಚೆನ್ನಾಗಿ ಇದೆ ಅನ್ಸುತ್ತೆ ನಮಗೆ, ಆಗ ನಿರ್ದೇಶಕರಿಗೆ ನಾವು ಸಾಂಗ್ನ ಕಳಿಸ್ಕೊಡ್ತೀವಿ. ಅಥವಾ ಅವ್ರು ಬಂದು ಕೇಳ್ತಾರೆ, ಅವ್ರಿಗೆ ಏನಾದರೂ ಸ್ವಲ್ಪ ಏನಾದರೂ ಬದಲಾವಣೆ ಬೇಕು ಅಂತ ಹೇಳಿದ್ರೆ ಅವ್ರು ನಮಗೆ ಹೇಳ್ತಾರೆ, ಅದರಲ್ಲಿ ಬದಲಾವಣೆ ಮಾಡಿಕೊಂಡು ಮತ್ತೆ ಇನ್ನೊಂದು ಪ್ರಯೋಗ ಮಾಡ್ತೀವಿ. ಕೊನೆಗೆ ಆಮೇಲೆ ಅವ್ರು ಓಕೆ ಆದ್ಮೇಲೆ ಟ್ಯೂನ್ ಓಕೆ ಆಗುತ್ತೆ, ಅಲ್ಲಿವರೆಗೂ ನಾವು ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ.
0: ಸೊ ಹಂಗಾರೆ ನೀವು ಹೇಳೋದು ಈ ಹಾಡುಗಳು ಒಂದು ಈ ನೇಯ್ಗೆಯ ತರ ಅಂತ ಹೇಳಿ ಒಂದಕ್ಕೊಂದು ಒಂದಕ್ಕೊಂದು ಪೋಣಿಸ್ಕೊಂಡು ಹೋದ ಹಾಗೆ ಸುಂದರವಾದ ಹಾಡು ತಯಾರಾಗುತ್ತೆ ಅಂತ.
1: ಹೌದು.
0: ಆಮೇಲೆ ನಾನು ಕೇಳ್ಪಟ್ಟೆ ನೀವು ಕೂಡ ನೇಕಾರ ವೃತ್ತಿಯಿಂದ ಬಂದವರು ಅಂತ ಹೇಳಿ.
1: ಹೌದು.
0: ಹೇಗೆ ನೋಡಿ ಆ ನೇಕಾರ ವೃತ್ತಿನೇ ನಿಮ್ಮ ಅಲ್ಲಿ ಸೀರೆಗಳು ನೇಯ್ಗೆ ಆಗ್ತಾ ಇತ್ತು, ಇಲ್ಲಿ ಹಾಡುಗಳ ಒಂದು ನೇಯ್ಗೆ ಆಗ್ತಾ ಇದೆ, ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹೇಳಿ ಸರ್ ನಮ್ ಕೇಳಕ್ಕೆ.
1: ಹೌದು. ನಂದು 10th ಮುಗಿತಾನೆ. ನಾನು ನಮ್ದೇ ಒಂದು ಫ್ಯಾಕ್ಟ್ರಿ ಇತ್ತು, ತಂದೆ ಸಹ ಅವರು ಕೈಮಗ ನೇತಾ ಇದ್ರು. ನನಗೂ ಆಸಕ್ತಿ ಮೂಡ್ದು ನೇಕರಿಕೆ ಮಾಡ್ಬೇಕು ಅಂತ ಹೇಳಿ 15 ವರ್ಷಗಳ ಕಾಲ ನಾನು ನೇಕರಿಕೆ ಮಾಡಿದ್ದೇನೆ. ಸೀರೆ ನೈಯೋದು, ಮತ್ತೆ ಸೀರೆ ವ್ಯಾಪಾರ ಮಾಡೋದು, ಮತ್ತೆ ಮಗ ರಿಪೇರಿ ಕೆಲಸ ಮಾಡೋದು, ಇದೆಲ್ಲ ಮಾಡ್ಕೊಂಡ್ ಬರ್ತಾ ಬರ್ತಾ ಬರ್ತಾ ಒಂದು ಹಂತದಲ್ಲಿ ಏನಾಯ್ತು, ತುಂಬಾ ಕಡೆ ಮಗ್ಗಗಳು ಜಾಸ್ತಿ ಆಗಿ ತುಂಬಾನೇ ಪ್ರೊಡಕ್ಷನ್ ಜಾಸ್ತಿ ಆಗಿ ಸೀರೆ ಕೇಳೋರು ಕಮ್ಮಿ ಆದ್ರು.
0: ಸ್ಪರ್ಧೆ ಜಾಸ್ತಿ
1: ಆಗಿ ಕೇಳೋರು ಕಮ್ಮಿ ಆದ್ರು. ಅಮಾನಿ ಅಂತ ಹೇಳ್ತೇವೆ ನಾವು ಆ ಸಂದರ್ಭ.

0: ಅದೇ ನಾನು ಸ್ವಲ್ಪ ಏನ್ ಮಾಡಿದೆ, ಆ ವೃತ್ತಿ ಬಿಟ್ಟು ಬೇರೆ ಕಡೆಗೆ ಬಂದೆ.
1: ಅಂದ್ರೆ ಈಗ ನೋಡಿ, ಅದು ಕೂಡ ಕಲೆನೆ ಅಲ್ವಾ? ಒಂದು ಸೀರೆ ನೇಯುವಂತಹ ಒಂದು ವಿದ್ಯೆ ಏನಿದೆ ಅದು ಕೂಡ ಕಲೆ. ಹಾಗೆ ಈ ಒಂದು ಹಾಡನ್ನ ತಯಾರು ಮಾಡೋದು ಕೂಡ ಅದು ಕೂಡ ಒಂದು ಕಲೆ ಅಲ್ವಾ ಸರ್? ಆ ಎರಡರಲ್ಲೂ ಸಾಮ್ಯತೆ ಅನ್ಸತ್ತಾ? ಅಂದ್ರೆ ಆ ನೇಕಾರ ವೃತ್ತಿ ನಿಮ್ಗಿಲ್ಲಿ ಈ ಹಾಡುಗಳ ತಯಾರಿಕೆಯಲ್ಲಿ ಏನಾದ್ರೂ ಹೆಲ್ಪ್ ಮಾಡ್ತು ಅಂತ ಅಂತ ನಿಮ್ಗೆ?
0: ಒಂದು ನಾವು ಒಂದು ಸೀರೆ ನೇಯಬೇಕಾದಾಗ ಒಂದು ವಾರ್ಪ್ ಅಂತೀವಿ, ವಾರ್ಪಲ್ಲಿ ಸುಮಾರು 5,000 ಎಳೆ ಇರುತ್ತೆ. ಆ ಎಳೆಗಳನ್ನ ಒಂದು ಎಳೆಗಳು ಮಿಕ್ಸ್ ಮಾಡ್ತಾ ಹೋಗ್ತಾ ಇರುತ್ತೆ, ಲಾಳಿಯಿಂದ ಬರ್ತಕ್ಕಂಥ ಎಳೆಗಳನ್ನ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೇಯ್ಗೆ ಮುಖಾಂತರ ಅದು ಸೀರೆ ಸಾಕ್ತಾ ಹೋಗುತ್ತೆ. ನಮ್ಮ ಹಾಡು ಸಹನ ಹಾಗೆ ನಾವು ಟ್ಯೂನ್ ಪೂಣಿಸಿ ಸ್ವರಗಳನ್ನ ಪೂಣಿಸಿ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ಪಲ್ಲವಿ ಆಗುತ್ತೆ, ಅದಕ್ಕೊಂದು BGM ಆಗುತ್ತೆ, ಮತ್ತೆ ಒಂದು ಚರಣ ಉಡ್ಕೊಳುತ್ತೆ. ಅದು ಅದೇ ರೀತಿನೇ ನಾವು ಯಾವ ಥರ ನೇಕರಿಕೆ ಮಾಡ್ತೀವಿ, ಅದ್ ನಾವು ಅದಕ್ಕೆ ಎಳೆಗಳು ಜರಿಗಳೆಲ್ಲ ಸೇರಿಸಿ ಅದೊಂಥರ ಚೆನ್ನಾಗಿ ಕಾಣಬೇಕು, ಕಲಾಪತ್ರಿಸಿ ಚೆನ್ನಾಗಿ ಕಾಣಬೇಕು. ಆ ರೀತಿ ನಾವೇನು ಅದನ್ನ ನಾವು
1: ಸೀರೆ ಚೆನ್ನಾಗಿ ಕಾಣಬೇಕು, ಹಾಡು ಚೆನ್ನಾಗಿ ಕೇಳಬೇಕು.
0: ಅದೇ ರೀತಿ ಹಾಡು ಸಹ ಯಾರೇ ಅದನ್ನ ಹಾಡು ಕೇಳಿದಾಗ ಅವ್ರಿಗೆ ಹಿತ ಅನ್ಸ್ಬೇಕು, ತುಂಬಾನೇ ಅವ್ರಿಗೆ ಕಷ್ಟ ಆಗಬಾರ್ದು, ಹಿತವಾಗಿ ಕೇಳಬೇಕು. ಆ ರೀತಿ ನಾವು ಸಾಂಗ್ ಕಂಪೋಸ್ ಮಾಡ್ಬೇಕು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಶ್ರೀ ಸುರೇಶ್ ಅವರೇ. ನೋಡಿ, ಸೀರೆ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು, ಹಿತವಾದ ಅನುಭವ ನೀಡಬೇಕು ಅಂತ ಹೇಳಿ, ಅದೇ ರೀತಿ ಹಾಡು ಕೂಡ ತಯಾರಾಗುವಂತದ್ದು ಅಂತ ಹೇಳಿ.
0: ಹೌದು.

0: ಹಾಗೇನೆ ಈಗ್ತಾನೆ ಹೇಳಿದ್ರಿ ನೀವು, ನಾವು ಚಿತ್ರಮ್ಮ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಇನ್ನು ಯಾವ್ಯಾವ ಮೇರು ಗಾಯಕರ ಜೊತೆ ಕೆಲಸ ಮಾಡಿದ್ದೀರಾ ನೀವು?
1: ಎಸ್ ಬಿ ಬಿ ಸರ್ ಜೊತೆ ಕೆಲಸ ಮಾಡೋ ಅವಕಾಶ ಆಯ್ತು ನನಗೆ.
0: ಯಾವ್ದಾದ್ರು ಒಂದು ಅನುಭವ?
1: ಮೂರು ಗೀತೆ ನನಗೆ ಅವರು ಹಾಡಿ ಆಶೀರ್ವಾದ ಮಾಡಿದ್ದಾರೆ. ಮುಖ್ಯವಾಗಿ ಭಕ್ತಿ ಗೀತೆ ಅಮ್ಮ. ಸರ್ಗೆ ಅವ್ರಿಗೆ ಟ್ಯೂನ್ ಇಷ್ಟ ಆಗಬೇಕು, ಸಾಹಿತ್ಯ ಇಷ್ಟ ಆಗಬೇಕು. ಅವ್ರ ಮ್ಯಾನೇಜರು ಹೇಳಿದೆ ಒಂದೇ, ಸರ್ ನನ್ನ ಹಾಡಿ ಸರ್ನ ಕೇಳಿಸ್ತೀನಿ, ಅವ್ರಿಗೆ ಇಷ್ಟ ಆದರೆ ಮಾತ್ರ ಹಾಡ್ತಾರೆ, ನಿಮಗೆ ಮುಂಚೆನೆ ಹೇಳ್ತೀನಿ ಅಂತ ಹೇಳೋರು. ನನಗೆ ಆಗಲೇ ಭಯ ಆಯಿತು, ನನಗೆ ನಾನು ಹೊಸ ಸಂಗೀತ ನಿರ್ದೇಶಕ, ಹೊಸ ಸಾಹಿತಿ, ಸರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅದೊಂದು ತುಂಬಾ ನನಗೆ ಅಳುಕಿತ್ತು ನನಗೆ. ಬಟ್ ಒನ್ ಡೇ ಅವರು ನಾನು ಸಾಂಗ್ ಕೊಟ್ಟಾದ್ಮೇಲೆ ಅವರು ಸರಿ ಕೇಳಿಸ್ಬಿಟ್ಟು ನನಗೆ ಫೋನ್ ಮಾಡೋರು, ಸರ್ ಹಾಡು ಕೇಳಿದ್ರಪ್ಪ ಇಷ್ಟ ಆಗಿದೆ ಹಾಡ್ತಾರೆ ಅಂತ ಅಂದರು. ನನಗೆ ಸ್ವರ್ಗ ಸಿಗ್ತಂಗೆ ಆಯ್ತು, ನನಗೆ ಸರ್ ಒಪ್ಪಿದೆ ನನಗೆ ಮೂರು ಗೀತೆ.
0: ಅದು ಒಂದು ನಿಮಗೆ ಸಿಗೋ ಅಂತ ಒಂದು ಗೌರವ ಹಾಗೆ ಕೆಲಸದಲ್ಲಿ.

0: ನಾನು ಕೂಡ ಕಲಿತಾ ಇದ್ದೀನಿ ಅನ್ನುವಂತಹ ಒಂದು ತೃಪ್ತಿ ಅಲ್ವಾ. ಆ ಮೇರು ಗಾಯಕರು ನೀವು ಕಂಪೋಸ್ ಮಾಡುವಂತ ಹಾಡ್ಗೆ ನಾನು ಹಾಡ್ತೀನಿ ಅಂತ ಅವರು ಒಪ್ಪಿಗೆ ಕೊಟ್ಟಾಗ ಅದು ನೀವು ಹೇಳಿದ್ರಿ ಇಷ್ಟ ಆದ್ರೆ ಹಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅಂತದ್ರಲ್ಲಿ ನಿಮ್ಮ ಮನಸ್ಸಲ್ಲಿ ಆ ಒಂದು ಭಯ ಆತಂಕ ಇತ್ತು ಅವರು ಒಪ್ಪಿಕೊಂಡಾಗ ಅಲ್ವಾ?
1: ಹೌದು ಖಂಡಿತ ಇತ್ತು ನನಗೆ, ಬಟ್ ಒಪ್ಪಿದಾಗ ಅಂತ ತುಂಬಾನೇ ಇಷ್ಟ ಆಯ್ತು ನನಗೆ. ಅವ್ರು ನನಗೆ ಫೋನ್ ಸಹ
0: ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬಿಟ್ಟೆ ಅನ್ನೋಷ್ಟು ಖುಷಿ.
1: ಹೌದು ಹೌದು, ಅವ್ರನ್ನ ಚೆನ್ನೈಯಲ್ಲೇ ಹಾಡು ಕಳಿಸಿದ್ರು ನನಗೆ. ಆಗ ನನಗೊಂದು ಫೋನ್ ಮಾಡಿದ್ರು, ಫೋನ್ ಮಾಡಿ ಯಾವುದು ಸಾಹಿತ್ಯ ಬಗ್ಗೆ ಅವ್ರಿಗೆ ಡೌಟ್ ಇತ್ತು, ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನನ್ನ ಕರ್ಣ ಪವನ ಆಗೋಯ್ತು, ಅವ್ರ ಧನಿ ಕಿವಿ ಬೀಳ್ತಾ ಇದ್ದಾಗೇನೆ ನನ್ನ ಕರ್ಣ ಪವನ ಆಯಿತು. ಅವರು ಹಾಡು ಆದ್ಮೇಲೆ ಅವರು ಬೆಂಗಳೂರು ಬಂದಾಗ ಮತ್ತೆ ಭೇಟಿ ಮಾಡಿದೆ ಅವನ್ನ, ಭೇಟಿ ಮಾಡಿ ಮತ್ತೆ ಹಾಡು ಬಗ್ಗೆ ಮತ್ತೆ ಮಾತಾಡಿ ಅವ್ರದ್ದು ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಬಂದೆ. ಅದೊಂದು ವಿಶೇಷತೆಯ ಅನುಭವ,
0: ತುಂಬಾ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದಂತಹ ಒಂದು ಸಿಹಿ ಅನುಭವ.
1: ಹೌದು 100%.

0: ಈಗ ನೀವು ಅಂತಹ ಮೇರು ಗಾಯಕರ ಜೊತೆನೂ ಕೆಲಸ
1: ಮಾಡಿದ್ದೀರಾ,
0: ಅದರ ಜೊತೆಗೆ ಉದಯೋನ್ಮುಖ ಗಾಯಕರುಗಳು ಗಾಯಕರುಗಳ ಕೈಲೂ ಕೂಡ ತುಂಬಾ ಹಾಡುಗಳನ್ನ ಹಾಡಿಸಿದ್ದೀರಾ, ಏನು ವ್ಯತ್ಯಾಸ ಅನ್ಸುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಇವ್ರ ಜೊತೆ ಕೆಲಸ ಮಾಡೋದಕ್ಕೂ?
1: ಮೇರು ಗಾಯಕರು ಅಂದರೆ ನಾವೇನು ಒಂದು 10% ನಾವು ಕೆಲಸ ಮಾಡಿಕೊಟ್ರೆ ಅದನ್ನು 100% ಮಾಡಿಕೊಡ್ತಾರೆ ನಮಗೆ.
0: ಅನುಭವ,
1: ಅವರ ಹಾಡಿನ ಮುಖಾಂತರ ಒಂದೊಂದು ಸಾಹಿತ್ಯಕ್ಕೂ ಅವ್ರು ಕೊಡುವಂಥ ಜೀವ ಇರುತ್ತಲ್ಲಮ್ಮ, ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅದು ತುಂಬಾ ನಮಗೆ ಪ್ಲೇಸ್ಮೆಂಟ್ ಆಗುತ್ತೆ. ಒಬ್ಬ ನಾನೇನು ಸಂಗೀತ ಮಾಡ್ತೀನಿ ಒಂದು ಹಾಡುಗಳಿಗೆ, ಆ ಜೀವ ಬರದೆ ಆವಾಗ. ಸೊ ಮುಖ್ಯವಾಗಿ ಟ್ಯೂನ್ ಬೇಕು, ಸಾಹಿತ್ಯ ಬೇಕು. ಒಬ್ಬ ಗಾಯಕ ಎಷ್ಟು ಚೆನ್ನಾಗಿ ಅದನ್ನು ಹಾಡ್ತಾರೆ, ಎಲ್ಲಿಗೆ ಅದನ್ನು ಹಾಡು ತಗೊಂಡು ಹೋಗ್ತಾರೆ, ಅದ್ರ ಮೇಲೆ ಆ ಸಾಂಗ್ ಯಾವ ತರ ಕ್ಯಾರಿ ಆಗುತ್ತೆ ಅಂತ ಮುಖ್ಯವಾಗಿ.
0: ಹಾಡಿಗೆ ಜೀವ ತುಂಬೋದೇ ಗಾಯಕರು ಅಂತ ನೀವು ಹೇಳಿದ್ದೀರಾ.
1: ಮತ್ತೆ ಹೊಸ ಗಾಯಕರಿಗೆ ನಾವು ಜೀವ ತುಂಬಿಸಬೇಕಾಗತ್ತೆ, ಇದೇ ರೀತಿ ಬೇಕು ನನಗೆ, ಹೀಗೆ ಹಾಡಿ ಅಂತ ಅವ್ರಿಗೆ ಹೇಳ್ಕೊಟ್ಟು ಹಾಡಿಸ್ಬೇಕಾಗತ್ತೆ. ಕೆಲವರು ಗ್ರಹಿಸ್ಕೊಂಡು ಬೇಗನೆ ಹಾಡ್ತಾರೆ, ಇನ್ ಕೆಲವರು ಸ್ವಲ್ಪ

0: ಎಷ್ಟೋ ಗೀತೆಗಳಿಗೆ ರಾಗ ಸಂಯೋಜನೆಯನ್ನ ಮಾಡಿದ್ದೀರಾ, ಅದರಲ್ಲಿ ವಿಶೇಷ ಅಂತ ಹೇಳಿ ಅನಿಸುವಂಥದ್ದು ನಿಮಗೆ ಯಾವುದು ಸರ್?
1: ಎಲ್ಲ ಹಾಡುಗಳು ನಮಗೆ ವಿಶೇಷವಾಗಿ ಇರುತ್ತೆ. ನಮಗೆ ಎಂಥ ಹಾಡು ಅಂತ ಹೇಳೋಕ್ಕಾಗಲ್ಲ. ವಿಶೇಷ ಅಂದರೆ ಎಸ್ ಪಿ ಬಿ ಸರ್ ಹಾಡಿದ ಹಾಡುಗಳು, ಚಿತ್ರ ಮಾಡಿದ ಹಾಡುಗಳು, ಅವರ ಧ್ವನಿ ಬಂದಂತಹ ರೀತಿ ನಮ್ಮ ಸಂಗೀತ ಸಾಹಿತ್ಯಕ್ಕೆ ಅದು ತುಂಬ ವಿಶೇಷವಾಗಿತ್ತು ನನಗೆ. ಅದು ಬಿಟ್ಟು ಸಮಾಜಮುಖಿಯ ಕೆಲವು ಗೀತೆಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಸ್ವಾತಂತ್ರ್ಯ ಅಂತ ಹೇಳಿ ಒಂದು ಹಾಡಲ್ಲಿ 48 ಸ್ವಾತಂತ್ರ್ಯ ಹೋರಾಟಗಾರರ ಉಲ್ಲೇಖ ಇರತಕ್ಕಂಥ ಹಾಡು. ಈ ಹಾಡಲ್ಲಿ ಅನಿರುದ್ಧ್ ಸರ್ ಅವರು
0: ಹಾಡನ್ನ ಬರೆದಿದ್ಯಾರು?
1: ನಾನೇ ಬರೆದಿದ್ದೆ ಹಾಡು, ಮತ್ತೆ ನಾನೇ ಅದಕ್ಕೆ ಸಂಗೀತ ಮತ್ತೆ ಸಾಹಿತ್ಯ ಮತ್ತೆ ನಿರ್ಮಾಣ ಸಹ ಮಾಡಿದೆ. ಸಮಾಜಕ್ಕೆ ಅಂತೇಳಿ ದೇಶಕ್ಕೋಸ್ಕರ ಹಾಡು ನಿರ್ಮಾಣ ಮಾಡಿದೆ. ಆ ಹಾಡಲ್ಲಿ ಅನಿರುದ್ಧ್ ಸರ್ ಮತ್ತೆ ನಾನು ಅಭಿನಯ ಮಾಡಿದ್ದೀವಿ, ಮತ್ತೆ ನಾನು ಮತ್ತೆ ಅಜಯವರ್ಯ ಸರ್ ಇಬ್ಬರು ಸೇರಿ ಆ ಹಾಡನ್ನ ಹಾಡಿದ್ದೀವಿ. ಆ ಹಾಡಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ 2 ಅವಾರ್ಡ್ ಸಿಕ್ತು. ಅದು ಚಂದನ ವಾಹಿನಿಯಲ್ಲಿ ಪ್ರಸಾರ ಆಯಿತು, ತುಂಬಾ ಶಾಲೆಗಳಲ್ಲಿ ಹಾಡನ್ನ ಬಳಸ್ಕೊಂಡ್ರು.
0: ಹಾಡಲ್ಲಿ 48 ಸ್ವಾತಂತ್ರ್ಯ ಯೋಧರ ಉಲ್ಲೇಖ.
1: ಹೌದು, ಅದೊಂದು ವಿಶೇಷವಾಗಿತ್ತು. ನನಗೆ ಗೊತ್ತಿರಲಿಲ್ಲ ಜನ ಪರಿಚಯ. ನನಗೆ ನಾನು ಹಾಡು ಮಾಡ್ತಾ ಮಾಡ್ತಾ ಒಂದು 36 ಜನಗಳ ಒಂದು ಹೆಸರು ತಗೊಂಡು ಅವ್ರ ಪರಿಚಯ ಮಾಡಿಕೊಂಡು ಪ್ಲಾನ್ ಮಾಡಿದೆ. ಅನಿರುದ್ಧ್ ಅವರು ಅಲ್ಲ ಮಾಡ ಮಾಡ್ತೀವಿ, ಇನ್ನಷ್ಟು ಪ್ರಯತ್ನ ಮಾಡಿ, ಹಾಡು ಲೆಂತ್ ಆಗುತ್ತೆ ಪರವಾಗಿಲ್ಲ ಮಾಡಿ ಅಂದ್ರು. ತತ್ರ ನಿಮ್ಮೊಂದು 6-7 ನಿಮಿಷ ಬರುತ್ತೆ ಈ ಹಾಡು ಬರುತ್ತೆ.
0: ಇಂತ ವಿಭಿನ್ನವಾದ ಆಲೋಚನೆ ನಿಮ್ಗೆ ಹೇಗ್ ಬಂತು ಶ್ರೀ ಸುರೇಶ್ ಅವರೇ?
1: ಅಲ್ಲ, August 15 ಒಂದು ಹಾಡು ಮಾಡ್ಬೇಕಂತ ನನಗೆ ಅನ್ಸ್ತು. ನನಗೆ ಸುಮಾರು ಹಾಡುಗಳನ್ನ ಬರ್ದಿಕೊಂಡಿದ್ದೆ ಅವಾಗ ಅವಾಗ ಅನ್ಸ್ತು ನನಗೆ ಈ ಒಂದು ಥಾಟ್ ಬಂತು ಮಾಡೋಣ ಅಂತೇಳಿ. ಟೂ ಲೈನ್ ಹಾಡ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು, ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು. ಪರಂಗಿಯರ ಸೊಕ್ಕಡಗಿಸಿ ಗಾಂಧೀಜಿಯ ಹೋರಾಟದ ಸ್ವಾತಂತ್ರ್ಯದ ಆಚರಣೆ ಇದು. ಪರಂಗಿಯರ ಸೊಕ್ಕಡಗಿಸಿ ಗಾಂಧೀಜಿಯ ಹೋರಾಟದ ಸ್ವಾತಂತ್ರ್ಯದ ಆಚರಣೆ ಇದು. ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು. ಈ ತರ ಕ್ಯಾರಿ ಆಗುತ್ತೆ. ಒಂದೊಂದು ಪ್ಯಾರ ಒಂದೊಂದು ಮಹನೀಯರ ಬಗ್ಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಹೆಚ್ಚು ಕಮ್ಮಿ 6-7 ನಿಮಿಷ ಈ ಸಾಂಗ್ ಬರುತ್ತೆ.
0: ಎಷ್ಟು ಚೆನ್ನಾಗಿದೆ. ನೀವು ಸಮಾಜಮುಖಿಯಾಗಿ ಏನಾದರೂ ಒಂದು ಮಾಡಬೇಕು, ದೇಶಕ್ಕೆ ನಾನು ಸಲ್ಲಿಸೋ ಗೌರವ ಅಂತ ಹೇಳಿ ಈ ಹಾಡು ಮಾಡಿದ್ರಿ. ಅದ್ರ ಜೊತೆ ಇನ್ನೂ ಒಂದು ಇದೆ ಇದರಲ್ಲಿ ಗುಟ್ಟು. ಸಾಮಾನ್ಯವಾಗಿ ಮಕ್ಕಳಿಗೆ ಎಲ್ಲ

0: ಸ್ವಾತಂತ್ರ್ಯ ಯೋಧರ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ಈ ಮುಖಾಂತರ ಮಕ್ಕಳಿಗೆ ಹಾಡಿನ ಮುಖಾಂತರ ಹೇಳೋದ್ರಿಂದ ಬೇಗ ಅವರಿಗೆ ರೀಚ್ ಆಗುತ್ತೆ ಅನ್ನುವಂತ
1: 100%
0: ಅಕ್ಸೆಪ್ಟೆನ್ಸ್ ಹೇಗಿತ್ತು ಸರ್ ಸ್ಕೂಲ್ ಕಡೆಯಿಂದೆಲ್ಲ?
1: ತುಂಬಾ ಶಾಲೆಯಲ್ಲಿ ಈ ಸಾಂಗ್ನ ತಗೊಂಡ್ರು, ಮಕ್ಕಳಿಗೆ ಅವತ್ತು ಹಾಡುಗಳನ್ನ ತೋರಿಸಿದ್ರು. ತೋರಿಸಿ ಅದರಲ್ಲಿ ಅವ್ರು ಬರ್ತಕ್ಕಂತ ಯೋಧರನ್ನ ನಮ್ಮ ಹೋರಾಟಗಾರರ ಬಗ್ಗೆ ಅವ್ರಿಗೆ ಪರಿಚಯ ಮಾಡಿಸಿದ್ರು. ಅದ್ರ ಬಗ್ಗೆ ಮಕ್ಕಳಿಗೆ ಪರೀಕ್ಷೆ ಕೊಟ್ರು ಅವರು, ಎಷ್ಟು ಜನ ಇದ್ದಾರೆ ಹೆಣ್ಣಿನ ಸ್ವತಂತ್ರ ಹೋರಾಟಗಾರ, ಎಷ್ಟು ಜನ ಇದ್ರು ಅಂತ ಹೇಳಿ ಬರೀರಿ ಅಂತ ಒಂದು ಅವರಿಗೆ ಪ್ರಶ್ನೆ ಮಾಡಿಕೊಟ್ರು. ಒಂದು ಲಿಸ್ಟ್ ಮಾಡಿ, ಹೆಣ್ಮಕ್ಳು ಎಷ್ಟು ಜನ ಇದ್ರು, ಗಂಡ್ಮಕ್ಳು ಎಷ್ಟು ಜನ ಇದ್ರು ಈ ಹಾಡಲ್ಲಿ, ಲಿಸ್ಟ್ ಮಾಡಿ ಅಂತ ಅವ್ರಿಗೆ ಒಂದು ಸ್ಪರ್ಧೆ ಕೊಟ್ರು. ಮತ್ತೆ ಎಷ್ಟು ಜನ ನಿಮಗೆ ನೆನಪಲ್ಲಿ ಉಳಿದಿದ್ದಾರೆ ಹಾಡು ಕೇಳಿದ ಮೇಲೆ ಅಂತ ಪರೀಕ್ಷೆ ಕೊಟ್ರು. ಆತರ ಈ ಹಾಡನ್ನ
0: ಹಾಡಿನ ಮೂಲಕ ಕಲಿಸುವಂತದ್ದಾಗೋಯ್ತು.
1: ಹಾ, ಕಲಿಕೆನೂ ಮಾಡಿದ್ರು, ಮಕ್ಕಳಿಗೆ ಪರಿಚಯನೂ ಆಯ್ತು, ಅವ್ರಿಗೆ ಹಾಡು ಇಷ್ಟ ಆಯ್ತು ಅವ್ರಿಗೆ. ಅಂದ್ರೆ ಹಾಡು ಮತ್ತೆ ಚಿತ್ರೀಕರಣ ಅವ್ರಿಗೆ ಇನ್ನೂ ಬೇಗ ರೀಚ್ ಆಗುತ್ತೆ ಮಕ್ಕಳಿಗೆ.
0: ಈಗ ಈ ಹಾಡನ್ನ ಕೇಳಿದಂತಹ ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಬರೀರಿ ಅಂತ ಹೇಳಿದ್ರೆ ಆರಾಮಾಗಿ
1: ಒಂದಷ್ಟು ಜನಗಳ ಹೆಸರು ಬರೆಯೋ ಅವಕಾಶ ಇದೆ.
0: ಹೌದು ಹೌದು,
1: ನನಗೆ ಗೊತ್ತಿರಲ್ಲ ಹೇಳ್ಬೇಕಂತ ಹೇಳಿದ್ರೆ, ನಾನು ಈ ಹಾಡು ಮಾಡೋ ಶುರು ಮಾಡಿದ್ಮೇಲೆ ನಾನು ಕೇಳ್ತಾ ಕೇಳ್ತಾ ನೋಡ್ತಾ ನೋಡ್ತಾ ನನಗೆ ಸುಮಾರು ವರ್ಷ.
0: ಹೌದು, ನಿಜಕ್ಕೂ ಇದು ನಾವು ಅವರಿಗೆ ನೀಡೋ ಅಂತ ಗೌರವ ಅಲ್ವಾ? ಎಷ್ಟೋ ಹೆಸರುಗಳು ನಮ್ಗೆ ಗೊತ್ತೇ ಇರೋದಿಲ್ಲ, ಮುಖ್ಯವಾಗಿ ಬರುವಂತಹ ಕೆಲವು ಹೆಸರುಗಳನ್ನಷ್ಟೇ ನಾವು ನೆನ್ಪಿಟ್ಕೋತೀವಿ. ನೋಡಿ, ಎಲ್ಲರ ಒಂದು ಹೆಸರನ್ನ ಅಲ್ಲಿ ತರುವಂತಹ ನಿಮ್ಮ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿ ಹೇಳಬಹುದು.
1: ಅದೊಂದು ಅದೃಷ್ಟ ಅಂತ ಹೇಳ್ಬೇಕು ಮೇಡಮ್.

0: ಆತ್ಮೀಯ ಕೇಳುಗರೆ, ಗೌರಿ ಗಣೇಶ ಹಬ್ಬದ ವಿಶೇಷ ದಿನ, ವಿಶೇಷ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಂದೀಲು ಚಿತ್ರದ ಸಂಗೀತ ಸಂಯೋಜಕರಾದಂತಹ, ಹಾಗೆ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ತಮ್ಮ ಹೆಸರನ್ನ ದಾಖಲಿಸಿರುವಂತಹ ವಿಶೇಷ ಗೀತೆಗಳ ವಿಶೇಷ ಪ್ರತಿಭೆ ಸಂಗೀತ ಸಂಯೋಜಕರು, ಗಾಯಕರು, ಸಾಹಿತಿ, ಗೀತ ಸಾಹಿತಿಗಳು ಆದಂತಹ ಶ್ರೀ ಸುರೇಶ್ ಅವರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಶ್ರೀ ಸುರೇಶ್ ಅವರೇ.
1: ಧನ್ಯವಾದಗಳು.
0: ನೋಡಿ, ನೀವು ಹೇಳ್ತಾ ಇದ್ದೀರಾ ವಿಶೇಷ ಗೀತೆಗಳು ಅಂತ ಹೇಳಿ, ನಮ್ಮ ಶ್ರೀ ಸುರೇಶ್ ಅವರು ಹೆಸರಾಗಿರುವಂತದ್ದು ಒಂದು ಟಫ್ ಟಾಸ್ಕ್ ಅವರು ಮಾಡಿರುವಂತದ್ದು ಯಾವುದು ಅಂತ ಹೇಳಿದ್ರೆ ನೀವೇ ಹೇಳ್ಬಿಡಿ ನಮ್ಮ ಕೇಳಗರಿಗೆ.
1: ಟಫ್ ಅಂತ ಹೇಳ, ಬಟ್ ಇಷ್ಟಪಟ್ಟೆ ಮಾಡಿರ್ತಕ್ಕಂಥ ಒಂದು ಕೆಲಸ ಅದು. ನಮ್ಮ ಆದ್ಯ ವಚನಕಾರ, ವಚನ ಬ್ರಹ್ಮ, ನೇಕಾರ ಸಂತ ಶ್ರೀ ದೇವರದಾಸಿಮಯ್ಯನವರ ಎಲ್ಲ 176 ವಚನಗಳಿಗೆ ರಾಗ ಸಂಯೋಜನೆ ಮತ್ತು ವಿಡಿಯೋ ಚಿತ್ರೀಕರಣ ಮಾಡಿದ್ದೇವೆ. ಇದಕ್ಕೆ ಮೂಲ ಕಾರಣ ಬಂದು ನಮ್ಮ ನಿರ್ಮಾಪಕರು ಅರುಣಕುಮಾರ್ ಗೋಸಿ ಮತ್ತೆ ಸುನಂದ ಗೋಸಿ ಅಂತೇಳಿ, ಅವರೇ ಇದಕ್ಕೆ ಮೂಲ ಮಾಡೋದಕ್ಕೆ. ನನಗೆ ಒಂದು ಅವಕಾಶ ಆಯಿತು ಮಾಡೋ ಒಂದು ಈ ಕಾರ್ಯ ಮಾಡೋದಕ್ಕೆ.
0: ನೋಡಿ, ನಾನು ಏನಕ್ಕೆ ಟಫ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಪ್ರಾಸ ಇರುವಂತಹ ಗೀತೆಗಳಿಗೆ ರಾಗ ಸಂಯೋಜನೆ ಮಾಡೋದು ಬಹಳನೇ ಸುಲಭ.
1: ಹೌದು,
0: ಆದರೆ ವಚನಗಳು ಅಂತ ಹೇಳಿದ್ರೆ ಅದರ ಒಂದು ವಿಶೇಷ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಹೇಗೆ ನೀವು ಅಂತಹ ವಚನಗಳಿಗೆ ರಾಗ ಸಂಯೋಜನೆಯನ್ನ ಮಾಡಿದ್ರಿ? ಏನಾದರೂ ನೀವು ಎದುರಿಸಿದಂತಹ ಒಂದು ಚಾಲೆಂಜಸ್ ಏನು ಅವುಗಳಿಗೆ ರಾಗ ಸಂಯೋಜನೆ ಮಾಡುವಾಗ?
1: ಅದೇ, ಪದಗಳ ಅಲ್ಲಿ ಬಳಕೆ ತುಂಬಾ ಟಫ್ ಇರುತ್ತೆ. ಹಳೆಯ ಪದಗಳು ತುಂಬಾ ಬಳಸಿರ್ತಾರೆ ಸಾಹಿತ್ಯದಲ್ಲಿ, ಮತ್ತೆ ಪದಗಳ ಒಂದು ಮಾತ್ರೆ ಇರುತ್ತಲ್ವಾ, ಎರಡು ಪದ, ಮೂರು ಪದ, ಆರು ಪದ, ಐದು ಪದ, ಎರಡೇ ಪದ ಅಂತ ಮಧ್ಯೆ ಬಂದು ಹೋಗುತ್ತೆ. ಅದನ್ನ ನಾವು ನಮ್ಮ ರಾಗಕ್ಕೆ ಹೊಂದಿಸ್ಕೊಬೇಕು, ಅದನ್ನ ಕೇಳಕ್ಕೂ ಚೆನ್ನಾಗಿರಬೇಕು. ಏನೋ ಕಷ್ಟ ಬಿದ್ದು ಸಾಹಿತ್ಯನ ಅದನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಗೊತ್ತಾಗಬಾರದು. ಹಾಡಾಗಿ ಕೇಳಬೇಕು, ಅದು
0: ಆ ಒಂದು ಚಾಲೆಂಜ್.
1: ಹಾಡಾಗಿ ಕೇಳಬೇಕು, ಇಂಪಾಗಿ ಕೇಳಬೇಕು, ಕೇಳಿದವರಿಗೆ ಅರ್ಥ ಆಗ್ಬೇಕು, ಇಷ್ಟ ಆಗ್ಬೇಕು. ಇದು ನನ್ನ ಮೈನ್ ಕಾನ್ಸೆಪ್ಟ್ ಅಲ್ಲಿ ಇಕ್ಕೊಂಡು ಕೆಲಸ ಮಾಡಿದೆ ನಾನು. ಬಟ್ ಕಷ್ಟಪಟ್ಟೆ ಅನ್ನೋದಕ್ಕಿಂತ ತುಂಬಾ ಇಷ್ಟಪಟ್ಟು ಮಾಡಿದೆ. ಸುಮಾರು 3 ವರ್ಷಗಳ ಕಾಲ ಅದಕ್ಕೆ ಶ್ರಮವಹಿಸಿ ಕೆಲಸ ಮಾಡಿದ್ದು, ಒಂದು ಸುಂದರವಾದ ಒಂದು ಕಾವ್ಯ ಆಯ್ತು.
0: ಅಂದ್ರೆ ಮೊದಲಿಗೆ ನೀವು ವಚನಗಳಿಗೂ, ದೇವರದಾಸಿಮಯ್ಯ ಅವರ ಎಲ್ಲಾ ವಚನಗಳಿಗೂ ನಾನು ಸಂಗೀತ ಸಂಯೋಜನೆ ಮಾಡಬೇಕು ಅಂತ ಅನ್ಕೊಂಡೇ ನೀವು ಅದನ್ನ ಶುರು ಮಾಡಿದ್ದ, ಅಥವಾ
1: ಪ್ರಾರಂಭದಲ್ಲಿ ಒಂದು ಯಾವ್ಯಾವ ವಚನ ನಾನು ಸಾಂಗ್ ಕಂಪೋಸ್ ಮಾಡಿದ್ರೆ ಚೆನ್ನಾಗಿ ಕೇಳುತ್ತೆ, ಸಾಹಿತ್ಯ ಸುಲಭ ಇದೆ ಅಂತ ಆರಿಸ್ಕೊಂಡೆ ನಾನು. ಸುಲಭ ಇರ್ತಕ್ಕಂಥ ಸಾಹಿತ್ಯನ ಆರಿಸ್ಕೊಂಡು ನಾನು ಸಾಂಗ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆಮೇಲೆ ನಂತರ ದಿನ ಏನಾಯ್ತು, ಎಲ್ಲ ವಚನ ಮಾಡ್ಬೋದಲ್ವಾ ಅಂತ ನನಗೆ ಅನಿಸ್ತಾ ಇತ್ತು. ಅದಕ್ಕೆ ಸಪೋರ್ಟ್ ಬೇಕಲ್ವಾ. ಸೊ ನಮಗೆ ಅರುಣ್ ಕುಮಾರ್ ಗೋಸಿ ಮತ್ತೆ ಸುನಂದ ಗೋಸಿ ಅವರು ಸಿಕ್ಕರು ಪ್ರೊಡ್ಯೂಸರ್ ಆಗಿ. ನೀನು ಮಾಡು ಸುರೇಶ, ನೀನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಂಡವರು. ಅವರ ಮುಖಾಂತರ ಇದೆಲ್ಲ ಕೆಲಸ ಆಯ್ತು. ಅವರೇ ಮೂಲ ಕಾರಣ. ನಾನು ಶ್ರಮವಹಿಸಿ ಮಾಡಿದ್ದೇನೆ, ಬಟ್ ಆಗೋದಕ್ಕೆ ಮೂಲ ಕಾರಣ ಅವರೇ.
0: ಯಾರಾದರೂ ಒಬ್ರು ನಾವು ಮಾಡ್ತೀವಿ, ನಿಮ್ ಹಿಂದೆ ಇದೀವಿ ಅಂತ ಹೇಳಿದಾಗ ಇಂತಹ ಒಂದು ಪ್ರಯೋಗಗಳಿಗೆ ನಾವು ಒಡ್ಕೊಳ್ಳೋದು ಸುಲಭ ಆಗುತ್ತೆ.
1: ಹೌದು, ಸುಮಾರು 3 ವರ್ಷಗಳ ಕಾಲ
0: ಅನ್ನೋದಕ್ಕಿಂತ ಧೈರ್ಯ ಬರುತ್ತೆ, ಧೈರ್ಯ ಬರುತ್ತೆ.
1: ಹರತನ್ನ ಭಕ್ತರ ತಿರಿವಂತೆ ಮಾಡುವ, ವರೆದು ನೋಡುವ

0: ಹರ ತನ್ನ ಭಕ್ತರ ತಿರಿವಂತೆ ಮಾ ಅಂದರೆ ಭಗವಂತ ನಮ್ಮನ್ನು ತಿವಿದು ತಿವಿದು ಪರೀಕ್ಷೆ ಮಾಡ್ತಾನೆ. ಚಿನ್ನನ ಉಜ್ಜಿ ಉಜ್ಜಿ ಯಾವ ಥರ ಚಿನ್ನ ಹೊಳಿಯುತ್ತಲ್ವ ಆ ಥರ ಪರೀಕ್ಷೆ ಮಾಡ್ತಾನೆ. ಕಬ್ಬನ್ನ ಯಾವ ಥರ ಹಿಂಡುತ್ತಾನೆ ಅದು ಪರೀಕ್ಷೆ ಮಾಡ್ತಾನೆ. ಕೊನೆಗೆ ನಮ್ಮನ್ನ ಕೈ ಹಿಡಿದು ಎತ್ತಿ ಕಾಪಾಡ್ತೇನೆ ಅನ್ನೋದು ಈ ಒಂದು ವಚನದ ಒಂದು ತಾತ್ಪರ್ಯ.
1: ನಮ್ಮನ್ನ
0: ಪರೀಕ್ಷೆ ಮಾಡಿ ಕೊನೆಗೆ ಅವನೇ ಕಾಪಾಡ್ತೇನೆ ಅನ್ನೋದು ಈ ಒಂದು ವಚನದ ಒಂದು ತಾತ್ಪರ್ಯ.
1: ಅಂದ್ರೆ ಈಗ ನೀವು 176 ದೇವರ ದಾಸಿಮಯ್ಯ ಅವರ ವಚನಗಳಿಗೆ ಸಂಗೀತವನ್ನ ಕೊಟ್ಟಿದ್ದೀರಲ್ಲ, ಅದರಲ್ಲಿ ಈ ರೀತಿಯ ಒಂದು ವ್ಯಾಖ್ಯಾನ ಕೂಡ ಇದೆಯಾ? ಅಂದ್ರೆ ಅರ್ಥ
0: ಪ್ರತಿಯೊಂದು ವಚನದಲ್ಲೂ ಸಹ ವಚನ ಮತ್ತೆ ಭಾವಾರ್ಥ ಎರಡು.
1: ಇದನ್ನೆಲ್ಲ ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ಕೇಳಿದ್ರು ಎಲ್ಲಿ ಸಿಗುತ್ತೆ?
0: ಗೋಸಿ ಯೂನಿವರ್ಸಲ್ ಯೂಟ್ಯೂಬ್ ಚಾನಲ್ ಅಂತಿದೆ ಮೇಡಮ್ ಅವರದು. ಈ 6 ವಚನಗಳನ್ನ ಮಾಡಿಸಿದ್ರು ನಿರ್ಮಾಪಕರು, ಅವ್ರ ಚಾನಲ್ ಇದೆ. ಅಲ್ಲಿ ನೀವು ಹೋದ್ರೆ ಎಲ್ಲ ವಚನಗಳು ನಿಮ್ಗೆ ಲಭ್ಯವಿದೆ, ವಿತ್ ಭಾವಾರ್ಥ ವಿತ್ ವಿಡಿಯೋ ಲಭ್ಯ ಇದೆ ನಿಮ್ಗೆ,
1: ಎಲ್ಲ ವಚನಗಳು ಕೂಡ ಸಿಗುತ್ತೆ. ಹಾಗೆ ಬೇರೆ ವಚನಕಾರರದು ಕೂಡ ಸಿಗುತ್ತಾ ಅಲ್ಲಿ?
0: ಇಲ್ಲ, ಅದೊಂದು ಒಂದೇ ಅವರು ಜಸ್ಟ್ ಸದ್ಯಕ್ಕೆ ಅವ್ರು ಮಾಡಿದ್ದಾರೆ, ಮುಂದೆ ಮಾಡೋ ಅವ್ರದ್ದು ಪ್ರಯತ್ನ ಇದೆ.
1: ಈಗ ವಚನಕಾರರದು ಮಾಡಬೇಕು ಅಂತ ಹೇಳಿದಾಗ ದೇವರ ದಾಸಿಮಯ್ಯ ಅವ್ರದೇನೆ ಯಾಕೆ ಮೊದಲು ಆಯ್ಕೆ ಮಾಡ್ಕೊಂಡ್ರಿ?
0: ಮೂಲತಃ ನಾವು ನೇಕಾರರು, ಆತ ಬಂದು ನಮ್ಮ ದಾಸಿಮಯ್ಯ ಬಂದು ಅವ್ರ ಸಹ ನೇಕಾರರು,
1: ಅವರು ಕೂಡ
0: ಅವರು ನೇಕಾರ ಸಂತ. ಸೊ ವೃತ್ತಿಯಿಂದ ತುಂಬಾ ಹತ್ತಿರ ಆದ್ರು ನಮ್ಗೆ, ಹಾಗಾಗಿ ಅದು ಪ್ರೇರಣೆ ಆಯ್ತು ನಮ್ಗೆ.
1: ಅವರಿಗೆ ಒಂದು ಗೌರವವನ್ನ,
0: ಗೌರವ ಮತ್ತೆ ನಮನ
1: ನಮನಗಳನ್ನ,
0: ನಮಗೊಂದು ಅದೃಷ್ಟ ಆಯ್ತು, ಮಾಡೋ ಅವಕಾಶ ಆಯ್ತು, ಹಾಗಾಗಿ ಮಾಡೋ ಪ್ರಯತ್ನ ಆಯ್ತು.
1: ಹಾಗೆ ಅದೆಲ್ಲ ನಿಮ್ಗೆ ಸುಲಭವಾಗಿ ಸಿಗ್ತಾ ಸರ್ ಎಲ್ಲ ವಚನಗಳು ಕೂಡ?
0: ಇಲ್ಲ, ಅದು ಪುಸ್ತಕ ಪ್ರಕಟ ಆಗಿದೆ, ಸರ್ಕಾರ ಅವಾಗ ದಾಸಿಮಯ್ಯ ಜಯಂತಿ ಮಾಡ್ತಾ ಇದೆ, ಹಾಗಾಗಿ ಪುಸ್ತಕ ಎಲ್ಲ ನಾವು ಹುಡುಕಿ ತೆಗೆದುಕೊಂಡು ವಚನಗಳನ್ನ ಅದನ್ನ ಕರೆಕ್ಷನ್ ಮಾಡಿ ಸಂಪೂರ್ಣ ಆದ್ಮೇಲೆ ನಾವು ಮಾಡಿದ್ದು.
1: ಅಂದ್ರೆ ಇದರಲ್ಲೂ ಕೂಡ ನೀವು ಸಾಕಷ್ಟು ಕೆಲಸಗಳನ್ನ, ಹೌದು, ಬ್ಯಾಕ್ಗ್ರೌಂಡ್ ವರ್ಕ್ ತುಂಬಾ ಮಾಡಿದ್ದೀರಾ.
0: ಹೌದು ಹೌದು, ಒಂದೊಂದು ಬುಕ್ ಅಲ್ಲಿ ಒಂದೊಂದು ಪದಗಳು ವ್ಯತ್ಯಾಸ ಇರುತ್ತೆ, ಅದನ್ನ ಸರಿದೂಗಿಸ್ಕೊಂಡು ಮಾಡ್ಬೇಕಾಗುತ್ತೆ. ಅದೆಲ್ಲ ಹಳೆಯ ತಾಳೆಗರಿಲಿ ಬರೆದಂತಹ ವಚನಗಳು, ಹಾಗಾಗಿ ಅದನ್ನ ತುಂಬಾ ಹುಷಾರಾಗಿ ಅದರ ಬಗ್ಗೆ ನಾವು ತಿಳ್ಕೊಂಡು ಮಾಡ್ಬೇಕು,
1: ಯಾವುದೇ ಒಂದು ಚ್ಯುತಿ ಬಾರದೆ ಇರೋ ಹಾಗೆ ಮಾಡುವಂತದ್ದು.
0: ಹೌದು ಹೌದು.
1: ಸೊ ತುಂಬಾ ಕೆಲಸಗಳನ್ನ ನೀವು ಹೋಮ್ವರ್ಕ್ ತುಂಬಾ ಮಾಡಿದೀರಾ ಅದ್ರ ಕುರಿತಾಗಿ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ 176 ಅಂತ ಹೇಳಿದ್ರೆ ಸುಲಭ ಅಲ್ಲ.
0: ಹೌದು.

0: ದೇವ. ಹಾಗೇನೆ ಶ್ರೀ ಸುರೇಶ್ ಅವರೇ, ನೀವು ಅವಾಗಲೇ ನಿಮ್ಮ ಜರ್ನಿ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ನಾನು ಭಜನಾ ಮಂದಿರದಲ್ಲಿ ಹಾಡ್ತಾ ಇದ್ದೆ, ಆ ಮೂಲಕ ಒಂದು ಅವಕಾಶ ಬಂತು, ಒಂದು ದೇವರ ಆಲ್ಬಮ್ ಮಾಡಿದೆ ಅಂತ ನೀವು ಹೇಳಿದ್ರೆ, ಸಿನಿಮಾಗಳಲ್ಲಿ ಹೇಗೆ ಅವಕಾಶ ನಿಮ್ಮನ್ನ ಹುಡುಕೊಂಡು ಬಂತು?
1: ಓಕೆ, ಮೊದಲಿಗೆ ಉದೋ ಉದೋ ಅಂತ ಒಂದು ಮೂವಿ, ಉದೋ ಉದೋ ಎಲ್ಲ ಅಂತ ಒಂದು ಸಾಂಗ್ ಬರುತ್ತೆ, ಅದನ್ನೇ ಹಾಡಿದ್ದೀನಿ ಸಾಹಿತ್ಯಗಳು ನಂದೇ ಅದ ಸಿನಿಮಾದಲ್ಲಿ. ಅಲ್ಲಿಂದ ಜರ್ನಿ ಶುರು ಆಯಿತು ನಂದು. ಸೊ ಅಲ್ಲಿಂದ ಇಲ್ಲಿವರೆಗೂ ಅದರಲ್ಲಿ ಬಂದು ಕಲಾತ್ಮಕ ಚಿತ್ರಗಳು, ಹಾರ್ಟ್ ಫಿಲಮ್ ಅಂತ ಹೇಳ್ತಾರೆ, ಅದು ಆ ಸಿನಿಮಾಗಳಿಗೆ ಸಂಗೀತ ಮಾಡ್ತಾ ಬಂದೆ. ಸುಮಾರು ಒಂದು 25 ಫಿಲಮ್ ಆಯಿತು ಅದು ಬ್ಯಾಕ್ ಟು ಬ್ಯಾಕ್.
0: ಅಂದ್ರೆ ನೀವು ಶುರು ಮಾಡಿದ್ದು ಕಲಾತ್ಮಕ ಚಿತ್ರಗಳಿಗಾಗಿ ಸಂಗೀತ ಸಂಯೋಜನೆ ಮಾಡೋ ಮೂಲಕ?
1: ಹೌದು, ಅದರ ಮಧ್ಯೆ ಕಮರ್ಷಿಯಲ್ ಮೂವಿಗಳು, ಈಗ ತುಂತುರು ಮಳೆಯ ಹಾಡು ಬಂತು, ಅದು ಕಮರ್ಷಿಯಲ್ ಮೂವಿ,
0: ಚಿತ್ರ
1: ನುಗ್ಗೆಕಾಯಿ ಅಂತ ಫಿಲಮ್, ಅದು ಕಾಮಿಡಿ ಮೂವಿ ಅದು. ಅದು ಆ ಫಿಲಮ್ ಬಂತು ಫಸ್ಟ್, ನನಗೆ ಬಂದು ಕಮರ್ಷಿಯಲ್ ಮೂವಿ ಅದೇ ಬಂದಿದ್ದ ನನಗೆ. ಅದ ನಂತರ ರಾಘಣ್ಣ ಮೂವಿ ಬಂದು ಮಾಡಿದೆ, ರಾಜತಂತ್ರ ಅಂತ ಮೂವಿ ಹೆಸರು. ಅದಕ್ಕೆ ಕೆಲವೊಂದು ಸಾಹಿತ್ಯ ಬರೆದು ಫಿಲಮ್ ಪೂರ್ತಿ ನಂದೇ ಬ್ಯಾಕ್ಗ್ರೌಂಡ್ ಸ್ಕೋರು, ಮತ್ತೆ ಒಂದು 4-5 ಬಿಟ್ ಸಾಂಗ್ ಬರುತ್ತೆ, ಅದು ಸಾಂಗ್ ಮತ್ತೆ ಬಿಟ್ ಸಾಂಗ್ ಎಲ್ಲ ಸೇರಿ ಒಂದು 4 ಬಿಟ್ ಸಾಂಗು ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ ಸಿನಿಮಾದಲ್ಲಿ. ಸೊ ಅಲ್ಲಿಂದ ಈಚೆಗೆ ಒಂದು 8 ಫಿಲಮ್ ಆಗಿದೆ ನಂದು ಕಮರ್ಷಿಯಲ್ ಮೂವಿ.
0: ಕಮರ್ಷಿಯಲ್
1: ಸುಮಾರು 300 ಗೀತೆಗಳಿಗೆ ಸಂಗೀತ ನೀಡಿದ್ದೀನಿ, ಸುಮಾರು ಒಂದು 80 ಹಾಡಿಗಿನ ಹೆಚ್ಚು ಸಾಹಿತ್ಯ ಬರೆದಿದ್ದೀನಿ. ಅದರಲ್ಲಿ ದೇಶಭಕ್ತಿ ಗೀತೆಗಳು ಇರ್ಬೋದು, ಭಾವಗೀತೆ ಇರ್ಬೋದು, ನಾಡಿಯಂಬಗೆ ಇರ್ಬೋದು, ಜಯಂತಿ ಗೀತೆ ಇರ್ಬೋದು, ಎಲ್ಲ ಸೇರಿ ಅಷ್ಟು ಗೀತೆಗಳಾಗಿದೆ.
0: ಏನ್ ವ್ಯತ್ಯಾಸ ಅನ್ಸುತ್ತೆ ಈ ಕಲಾತ್ಮಕ ಚಿತ್ರಗಳು ಹಾಗೆ ವಾಣಿಜ್ಯ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡುವಾಗ?
1: ಅಲ್ಲ, ಸಂಗೀತ ಅಂದ್ರೆ ಎಲ್ಲ ಒಂದೇ ಇರುತ್ತೆ. ಸೊ ಆರ್ಟ್ ಫಿಲ್ಮ್ ಅಲ್ಲಿ ನಮ್ಗೆ ಸಂಗೀತಕ್ಕೆ ತುಂಬಾನೇ ಸ್ಕೋಪ್ ಇರುತ್ತೆ, ಅಂದ್ರೆ ನಾವು ಆ ಚಿತ್ರದ ಬರ್ತ ಸನ್ನಿವೇಶಗಳನ್ನ ನಾವು ಅದನ್ನ ಅದೇನ್ ಸೀನ್ ಬರುತ್ತೆ ಅದಕ್ಕೆ ಜೀವ ತುಂಬಾ ಹೋಗ್ಬೇಕಾಗುತ್ತೆ. ಸಂಗೀತ ಕಡಿಮೆ ಇರುತ್ತೆ, ಕೊಡೋ ಒಂದು ಸಣ್ಣ ಸಂಗೀತ ಸಹ ಅದಕ್ಕೆ ಪೂರಕವಾಗಿ ಇರಬೇಕು.
0: ಸಂಗೀತನೆ ಮಾತಾಡುವಂತದ್ದು, ಅಲ್ಲಿ ಕಥೆ
1: ಹೇಳುವಂತದ್ದು, ಆ ಸಂಗೀತಕ್ಕೆ ನಾವು ಜೀವ ತುಂಬಬೇಕಾಗತ್ತೆ. ಮತ್ತೆ ಅದು ಚಿತ್ರಕ್ಕೆ ಬರೋ ಪಾತ್ರಕ್ಕೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ನಾವು ಕಂಪೋಸ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಹೀರೋಯಿನ್ ಕ್ಯಾರೆಕ್ಟರ್ ಒಂದಿರುತ್ತೆ, ಹೀರೋ ಕ್ಯಾರೆಕ್ಟರ್ ಇರುತ್ತೆ, ಮತ್ತೆ ತಂದೆ ತಾಯಿ ಕ್ಯಾರೆಕ್ಟರ್ ಇರುತ್ತೆ, ಮಕ್ಳು ಕ್ಯಾರೆಕ್ಟರ್ ಇರುತ್ತೆ. ಒಂದು ಥೀಮ್ ಅಂತ ಮಾಡ್ಕೊಂತೀವಿ ನಾವು, ಆ ಥೀಮ್ ಅಲ್ಲಿ ಅವರ ಒಂದು ಪಾತ್ರ ಬಂದಾಗ ಆ ಥೀಮ್ನ ಕ್ಯಾರಿ ಮಾಡ್ಕೊಂಡೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಾವು ಅದನ್ನ ಫುಲ್ಫಿಲ್ ಮಾಡ್ಬೇಕಾಗತ್ತೆ. ಅದು ನಮ್ಗೊಂದು ದೊಡ್ಡ ಚಾಲೆಂಜಿಂಗ್.
0: ಯಾವ್ದು ಕಷ್ಟ ಅನ್ಸುತ್ತೆ ಹಾಗಿದ್ರೆ, ವಾಣಿಜ್ಯ ಚಿತ್ರಗಳ ಅಥವಾ?
1: ಅಲ್ಲ, ಕಷ್ಟ ಅಂತ ನಮ್ಗೆ ಆತರ ಇಲ್ಲ, ನಮ್ಗೆ ಯಾವ ಯಾವ ಸಾಂಗು ಬೇಗ ಆಗುತ್ತೆ ಅದು ಸುಲಭ ಅನ್ಸುತ್ತೆ, ಯಾವ ಸಾಂಗು ನಮ್ಗೆ ಡಿಲ್ ಆಗುತ್ತೆ ಲೇಟ್ ಆಗುತ್ತೆ ಅದು ಕಷ್ಟ ಅನ್ಸುತ್ತೆ. ಅಂದ್ರೆ ಸಮಟೈಮ್ ಏನಾಗುತ್ತೆ, ನಾವು ಮಾಡೋ ಸಾಂಗ್ ಕಂಪೋಸು ನಮಗೆ ಚೆನ್ನಾಗಿರುತ್ತೆ, ನಿರ್ದೇಶಕರಿಗೆ ಅವ್ರಿಗೆ ಸಮಾಧಾನ ಇರಲ್ಲ, ಅವ್ರಿಗೆ ನಿರ್ದೇಶಕರಿಗೆ ಅವ್ರಿಗೇನಾಗುತ್ತೆ ಇನ್ನೇನು ಬೇಕು ಅಂತ ಇರುತ್ತೆ, ಆವಾಗ ಸ್ವಲ್ಪ ಟೈಮ್ ತಗೊಳತ್ತೆ. ಅದು ಬಿಟ್ರೆ ಬೇಗ ಸಾಂಗು ಮುಗಿದ್ರೆ ಸುಲಭ.
0: ನಿಮಗೆ ಬೇಜಾರಾಗಲ್ವಾ ಅವಾಗ? ಯಾಕಂತ ಹೇಳಿದ್ರೆ ನೀವು ಶುರುವಿನಲ್ಲೇ ಒಂದ್ ಮಾತು ಹೇಳಿದ್ರಿ, ನಾವು ಮಾಡಿದ್ದನ್ನ ನಾವು ಕೇಳಿ ನಮ್ಗೆ ಇಷ್ಟ ಆದ್ರೆ ಅವಾಗ ನಮ್ಗೆ ಖುಷಿ ಆಗುತ್ತೆ, ನಾವು ಮುಂದೆ ಅದನ್ನ ಟ್ಯೂನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಈಗ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ, ನೀವು ಮಾಡಿರ್ತೀರಾ, ಆದ್ರೆ ನಿರ್ದೇಶಕರಿಗೆ ಅದು ಇಷ್ಟ ಆಗೋದಿಲ್ಲ, ಆ ಸಮಯದಲ್ಲಿ ಅವರನ್ನು ಕನ್ವಿನ್ಸ್ ಮಾಡುವಂತ ಪ್ರಯತ್ನ ನಡೆಯುತ್ತಾ ನಿಮ್ ಕಡೆಯಿಂದ?
1: ಅಂದ್ರೆ ಕೆಲವರಿಗೆ ಜಜ್ಮೆಂಟ್ ಇರುತ್ತೆ ಹೀಗೆ ಬೇಕು ಅಂತ ಹೇಳಿ, ಕೆಲವರಿಗೆ ಜಜ್ಮೆಂಟ್ ಇರಲ್ಲ, ಬಟ್ ನಾವು ಸರಿಯಾಗಿ ಮಾಡಿದ್ರು ಸಹ ಇನ್ನೇನೋ ಯೋಚನೆ ಮಾಡ್ತಾ ಇರ್ತಾರೆ, ಆಗ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ, ಸರ್ ನೀವು ಕೊಟ್ಟಂತ ಕಥೆಗೆ ಸಂದರ್ಭಕ್ಕೆ ಸೂಕ್ತವಾಗಿದೆ, ಸ್ವಲ್ಪ ಯೋಚನೆ ಮಾಡಿ, ಬಟ್ ನೀವು ಹೇಳ್ತಾರ ಈ ಪಾಯಿಂಟ್ ಇದಕ್ಕೆ ಸೂಕ್ತ ಇಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಒಪ್ಸ್ಬೇಕಾಗುತ್ತೆ.
0: ಬೇಜಾರಾಗಿರುವಂತ ಸಂದರ್ಭನೂ ಇದೆಯಾ ನಿಮಗೆ?
1: ಸಣ್ಣ ಪುಟ್ಟ ಇರುತ್ತಮ್ಮ, ಏನ್ ಮಾಡಕ
0: ಆ ಸಮಯದಲ್ಲಿ, ಯಾಕಂದ್ರೆ ನೀವು ಇಷ್ಟಪಟ್ಟು ಮಾಡಿರ್ತೀರಾ.
1: ಹೌದು,
0: ಹಾಗೆ
1: ಸಾಂಗ್ ಅದು ತುಂಬಾ ಚೆನ್ನಾಗಿ ಬಂದಿರುತ್ತೆ, ಬೇರೆ ಏನೋ ಕೇಳ್ತಾರೆ ಅದು ಮಾಡಕ್ ಹೋಗಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಬಟ್ ಏನೇ ಫೈನಲಿ ಅವ್ರಿಗೆ ಇಷ್ಟ ಆಗ್ಬೇಕು ಸರ್ ನಮಗೆ.
0: ಅಂದ್ರೆ ನಿಮ್ಗೆ ಕಲಾತ್ಮಕ ಚಿತ್ರಗಳು ವಾಣಿಜ್ಯ ಚಿತ್ರಗಳು ಅಂತ ಏನಿಲ್ಲ, ಚಿತ್ರ ಏನ್ ಬಯಸುತ್ತೆ ಅದನ್ನ ಕೊಡೋ ಅಂತದ್ದು.
1: ಕ್ಲಾಸಿಕಲ್ ಇರ್ಬೋದು, ಸೆಮಿ ಕ್ಲಾಸಿಕಲ್ ಇರ್ಬೋದು, ಮತ್ತೆ ವೆಸ್ಟರ್ನ್ ಸ್ಟೈಲ್ ಇರ್ಬೋದು, ಟಪಾಂಗುಚಿ ಇರ್ಬೋದು, ಎಲ್ಲ ಶೈಲಿ, ಫೋಕ್ ಸ್ಟೈಲ್ ಎಲ್ಲ ಸ್ಟೈಲಿ ನಾನು ಜಸ್ಟ್ ಥಾಟ್ ಕೊಟ್ರೆ ಅದು ಕಾನ್ಸೆಪ್ಟ್ ಕೊಟ್ರೆ ಮಾಡ್ಕೊಡ್ತೀನಿ.
0: ಅಂದ್ರೆ ಆ ಚಿತ್ರಕಥೆ ಏನ್ ಬೇಡುತ್ತೋ ಆ ಎಲ್ಲ ರೀತಿಯ ಸಂಗೀತವನ್ನ ಕೊಡೋದಕ್ಕೆ ನೀವು ಸಿದ್ಧ
1: 100%.
0: ಎಲ್ಲ ವೆಸ್ಟರ್ನ್ ಶೈಲಿನೂ ನೀವು ಸೈ, ವಚನಗಳಿಗೆ ಸಂಗೀತ ಮಾಡೋದಕ್ಕೂ ಸೈ, ಭಕ್ತಿ ಸಂಗೀತ
1: ಸೈ, ಕ್ಲಾಸಿಕಲ್ ಸೈ, ಮತ್ತೆ ವೆಸ್ಟರ್ನ್ ಸೈ,
0: ರಾಕ್ ಮ್ಯೂಸಿಕ್,
1: ಯಾವುದೇ ರೀತಿಯ ಸಾಂಗ್ ಕೊಡ್ಲಿ ಮಾಡ್ಕೊಡ್ತೀನಿ, ಅದು ದೇವರ ಆಶೀರ್ವಾದ ಅಂತ ಹೇಳ್ಬೇಕು ಅಷ್ಟೇ. ನನಗೆ ನಾನು ಯಾವುದು ಪ್ಲಾನ್ ಮಾಡಕ್ ಹೋಗಲ್ಲ, ನಾನು ಕಂಪೋಸರ್ ಕೂತ್ಕೊಂತೀನಿ, ಆ ಸಂದರ್ಭಕ್ಕೆ ನನ್ಗೆ ಏನ್ ಥಾಟ್ ಬರುತ್ತೆ ಭಗವಂತ ನನ್ಗೆ ಏನ್ ಬುದ್ಧಿ ಕೊಡ್ತಾನೆ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ.

0: ಇತ್ತೀಚೆಗಷ್ಟೆ ನೀವು ಸಂಗೀತ ಸಂಯೋಜನೆ ಮಾಡಿದಂತಹ ಚಿತ್ರ ಕಂದೀಲು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯಿತು. ಈ ಒಂದು ಚಿತ್ರಕ್ಕೆ ನೀವು ಸಂಗೀತ ಸಂಯೋಜನೆ ಮಾಡಿದ್ರಲ್ಲ, ಆ ಒಂದು ಅನುಭವನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ ಶ್ರೀ ಸುರೇಶ್ ಅವರೇ.
1: ಈ ಒಂದು ಚಿತ್ರಕ್ಕೆ ಮೂಲ ಕಾರಣ ಪಿ ವಿ ಆರ್ ಸ್ವಾಮಿ ಅಂತೇಳಿ ಕ್ಯಾಮ್ರಾಮನ್ ಮತ್ತೆ ನಿರ್ದೇಶಕರು, ಅವ್ರ ಮುಖಾಂತರ ನಿರ್ದೇಶಕರು ಯಶೋಧ ಪ್ರಕಾಶ್ ಮೇಡಮ್ ಅಂತೇಳಿ ಮತ್ತೆ ಪ್ರಕಾಶ್ ಕರಿಯಪ್ಪ ಅಂತ ಅವರ ಹಸ್ಬೆಂಡು, ಅವರೇ ಮೂಲ ಕಾರಣ ಈ ಫಿಲಮ್ಗೆ ಸಂಗೀತ ನೀಡೋದಕ್ಕೆ. ಅದೊಂದು ವಿಶೇಷವಾದ ಅನುಭವ, ತುಂಬಾ ಖುಷಿ ಆಗತ್ತೆ. ಆ ಫಿಲಮ್ಗೆ
0: ರಾಷ್ಟ್ರ
1: ಪ್ರಶಸ್ತಿ ಬಂತು ಅಂತ ಹೇಳೋದಕ್ಕೆ ಒಂದು ಖುಷಿ ಆಗತ್ತೆ. ನಾನು ಅದರಲ್ಲಿ ಒಂದು ಪಾತ್ರ ನನಗೆ ತುಂಬಾನೇ ಗೌರವ ಇದೆ ಮತ್ತೆ ಅಭಿಮಾನ ಇದೆ.
0: ಬ್ಯಾಕ್ಗ್ರೌಂಡ್
1: ಸ್ಕೋರ್ ಹಿನ್ನೆಲೆ ಸಂಗೀತ.
0: ಸೊ ಎಷ್ಟು ದಿನ ಮಾಡಿದ್ರಿ ಅದಕ್ಕೆ?
1: ಅದಕ್ಕೆ ಆಲ್ಮೋಸ್ಟ್ ಒಂದು 20 ದಿನ ಕೆಲಸ ಮಾಡಿದ್ವಿ.
0: 20 ದಿನ ಕೆಲಸ ಮಾಡಿದ್ರಿ? ಅವಾಗ ಅನ್ಕೊಂಡಿದ್ರಾ ನೀವು?
1: ಖಂಡಿತ ಅಲ್ಲ ಮ್ಯಾಮ್, ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು. ಒಂದು ವಿಶೇಷವಾದಂತ ಒಂದು ಕಥಾ ಅಂದರ ಅದರಲ್ಲಿ ಮುಂದೆ ಹಿಂದೆ ಆತರ ಕಥೆ ಅದು ಬಂದಿರಲಿಲ್ಲ. ನನಗೂ ಫಸ್ಟ್ ಟೈಮ್ ಆ ಕಥೆ ನೋಡಿದಂತಹ ಅನುಭವ ತುಂಬಾ ಚೆನ್ನಾಗಿತ್ತು. ಪಾತ್ರ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು, ನಾಗೇಶ್ವರು ಅದರ ಕತೆ ಮತ್ತೆ ಸಂಭಾಷಣೆ ಮಾಡಿದರು. ಸೊ ಹಾಗಾಗಿ ನನಗೆ ಕೆಲಸ ಈಸಿ ಆಯಿತು. ಪಾತ್ರ ಚೆನ್ನಾಗಿತ್ತು, ಚೆನ್ನಾಗಿ ಅಭಿನಯ ಮಾಡಿದರು, ನನ್ನ ಕೆಲಸ ಈಸಿ ಆಯಿತು.
0: ಹೇಗನ್ನಿಸು ಸರ್ ಆ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಹೇಳಿ?
1: ಸಿಕ್ಕಾಪಟ್ಟು ಖುಷಿ ಆಯ್ತು. ಪ್ರಕಾಶ್ ಕಾರ್ಯಪ್ಪರು ಫೋನ್ ಮಾಡಿ ನಮ್ಗೆ ವಿಶ್ ಮಾಡಿದ್ರು, ಅವ್ರು ವಿಶ್ ಮಾಡಿದ್ರೆ ಎಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಎಲ್ಲ ಖುಷಿ ಹಂಚ್ಕೊಂಡ್ರಿ, ಒಂದು ಸಣ್ಣದ ಒಂದು ಪಾರ್ಟಿ ಸಹ ಮಾಡಿದ್ರಿ, ಎಲ್ಲ ಖುಷಿ. ತುಂಬಾ ಖುಷಿ ಆಯ್ತು ಮೇಡಮ್. ನಂದು ಇದ್ರಲ್ಲಿ ಒಂದು ಪಾತ್ರ ಇದೆ, ನಾನು ಕೆಲಸ ಮಾಡಿದಿ ಅಂತ ನನಗೆ ತುಂಬಾ ಖುಷಿ ಆಯ್ತು ಆ ಸಿನಿಮಾಗೆ.
0: ನೋಡಿ, ಆ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರಾದಂತಹ ಚಿತ್ರಕ್ಕೆ ನಮ್ಮ ಕೊಡುಗೆನು ಇದೆ ಅನ್ನುವಂಥದ್ದೇನೆ ಒಂದು ರೀತಿ ಸಂತೋಷ ಕೊಡೋ.
1: ರಾಷ್ಟ್ರ ಪ್ರಶಸ್ತಿ ಪುಸ್ತಕದಲ್ಲಿ ನಮ್ಮ ಹೆಸರು ಬಿಡುತ್ತಲ್ಲ ಇಂತ, ಅದು ನೋಡಕ್ಕೆ ಖುಷಿ ಆಗತ್ತೆ. ತೋರಿಸಿದ್ರು ನನಗೆ, ನಿಮ್ಮ ಹೆಸರು ಇದೆ ನೋಡಿ ಇದರಲ್ಲಿ ಬುಕ್.
0: ಆ ಚಿತ್ರದಲ್ಲಿ
1: ಖುಷಿ ಆಗತ್ತೆ.
0: ಆ ಒಂದು ಚಿತ್ರದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದೀನಿ ಅಂತ ನೀವು ಹೇಳಿದ್ರಿ, ಹಾಗೆ ಮಾಡುವಾಗ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಪಾತ್ರಕ್ಕೆ ಹೀಗೆ ಮಾಡಬೇಕು ಅನ್ನುವಂಥದ್ದು ಯಾವ್ದಾದ್ರು ಒಂದು ಪಾತ್ರಕ್ಕೆ ಉದಾಹರಣೆ ಕೊಟ್ಟು ಹೇಳೋದಾದ್ರೆ?
1: ಇಲ್ಲಮ್ಮ, ಆಕ್ಚುಲಿ ಅದ್ರ ಏನಾಗುತ್ತೆ, ಅಲ್ಲಿ ಪಾತ್ರದ ಅಭಿನಯ ಮುಖ್ಯ ಆಗುತ್ತೆ. ನಾವು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ, ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಷ್ಟೇ ಮಾತ್ರ ಮ್ಯೂಸಿಕ್ ಕೊಡ್ತೀವಿ. ಒಂದು ರೀತಿಯ ಗುಮ್ಮತ್ ಹೋಗ್ತಾ ಇರುತ್ತೆ, ಅಂದ್ರೆ ಆ ಕತೆ ಆ ಫೀಲಿಂಗ್ಸ್ ಏನಿದೆ, ಆ ಭಾವನೆ ಇದೆ ಕತೆಯಲ್ಲಿ, ಅದನ್ನ ಜಸ್ಟ್ ಟೇಕ್ ಆಫ್ ಮಾಡ್ಬೇಕು ಅಷ್ಟೇ. ನಾವು ಒಂದು ಪೀಕ್ ಹೋದಾಗ ಅಲ್ಲಿ ಮ್ಯೂಸಿಕ್ ಬೀಟ್ ಪ್ಲೇ ಆಗುತ್ತೆ, ಅಷ್ಟೇ ಮ್ಯೂಸಿಕ್. ಅದರಲ್ಲಿ ಸಂಗೀತ ಅಬ್ಬರ ಆಗಲ್ಲ, ಅದರ ಫಿಲಮ್ ಅಲ್ಲಿ ಕತೆಯ ಅಬ್ಬರದಲ್ಲಿ ನಮ್ಮ ಸಂಗೀತ ಅದಕ್ಕೆ ಪೂರಕವಾಗಿ
0: ಕ್ಯಾರಿ
1: ಆಗ್ತಾ ಇರುತ್ತೆ. ಒಂದು ಕಡೆ ಪೀಕ್ ಹೋದಾಗ ನಮ್ಮ ಸಂಗೀತ ಅಬ್ಬರ ಆಗುತ್ತೆ, ಅದು ಆರ್ಟ್ ಫಿಲಮ್ ಒಂದು ವೈಶಿಷ್ಟ್ಯ. ಸಂಗೀತ ಕಡಿಮೆ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಇರುತ್ತೆ, ಅದು ಸಿನಿಮಾಗೆ ಪೂರಕವಾಗಿರುತ್ತೆ.
0: ಪೂರಕವಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಸಂಗೀತನೇ ಆ ಕಥೆಯನ್ನ ಹೇಳುವಂತದ್ದು ಕೂಡ ಆಗಿರುತ್ತಾ?
1: ಇಲ್ಲ, ಆ ಪಾತ್ರಕ್ಕೆ ಜೀವ ತುಂಬುತ್ತೆ. ಅದೇ ನಿಮ್ಗೆ ಹೇಳಿದ್ರೆ, ನಾನು ಒಂದು ಥೀಮ್ ಅಂತ ಮಾಡ್ತೀವಿ, ಒಂದು ಕಥೆಯಲ್ಲಿ ಮುಖ್ಯ ಪಾತ್ರಕ್ಕೆ ಒಂದು ಥೀಮ್ ಅಂತ ಮಾಡ್ತೀವಿ, ಸಹ ಪಾತ್ರಗಳಿಗೆ ಒಂದು ಥೀಮ್ ಅಂತ ಮಾಡ್ತೀವಿ. ಆ ಥೀಮ್ ಅಲ್ಲಿ ದುಃಖ ಬರ್ಬೋದು, ಖುಷಿ ಬರ್ಬೋದು, ಬೇರೆ ಯಾವ್ದು ಭಾವನೆ ಇರ್ಬೋದು. ಆ ಭಾವನೆ ಒಂದೊಂದ ಮ್ಯೂಸಿಕ್ಗಳು ನಾವು ಜಸ್ಟ್ ಕಂಪೋಸ್ ಮಾಡ್ತಾ ಹೋಗ್ತೀವಿ. ಒಂದು ರಾಗ ಬೇಸು ಅಥವಾ ಒಂದು ಥೀಮ್ ಬೇಸ್ ಇಟ್ಕೊಂತೀವಿ ನಾವು, ಅದೇ ಬೇಸಲ್ಲೇ ನಾವು ಹ್ಯಾಪಿನೂ ಕೊಡ್ತೀವಿ, ದುಃಖನೂ ಕೊಡ್ತೀವಿ, ಸಂದರ್ಭ ತಕ್ಕಂತೆ ಅದನ್ನ ಇಮೇಜ್
0: ಚೇಂಜ್
1: ಮಾಡ್ತಾ ಹೋಗ್ತಾ ಇರ್ತೀವಿ ನಾವು. ಅಂದ್ರೆ ಆ ಮೂಡ್ ಬಿಟ್ಟು ಹೋಗ್ಬಾರ್ದು ಅವರು. ಆ ಮ್ಯೂಸಿಕ್ ಬಂತು ಅಂತ ಹೇಳಿದ್ರೆ ಆ ಒಂದು ಕಥೆಯ ಒಂದು ಭಾವಕ್ಕೆ ಆ ಮೂಡ್ ಕಟ್ಕೊಂತ ಹೋಗ್ಬೇಕು. ಮ್ಯೂಸಿಕ್
0: ಎಲ್ಲೋ ನಾಯಕ ದುಃಖದಲ್ಲಿದ್ದಾನೆ, ಆಗ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅದೇ ರೀತಿ ಹೋಗುವಂತ.
1: ನಾವೇನು ಅವ್ರಿಗೆ ಥೀಮ್ ಮಾಡ್ತೀವಿ, ಅದೇ ಥೀಮ್ ಅಲ್ಲಿ ಭಾವ ವ್ಯಕ್ತಪಡಿಸಬೇಕು, ಅವರು ವ್ಯಕ್ತಪಡಿಸಬೇಕು, ಆ ಮ್ಯೂಸಿಕ್ ಕ್ಯಾರಿ ಹೋಗ್ತಾ.
0: ನೀವು ಮಾಡಿದಂತಹ ಆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ನಿರ್ದೇಶಕರು ಕೇಳಿ ಇಷ್ಟಪಟ್ಟಿದ್ರ ಆ ಸಮಯದಲ್ಲಿ? ಅವ್ರೇನಾದ್ರೂ ಹೇಳಿದ್ರ? ಆಗ
1: ಇಲ್ಲ ಇಲ್ಲ, ಬಂದು ನೋಡಿದಾಗ ಅವ್ರಿಗೆ ಏನ್ ಬೇಕೋ ಸಿಕ್ಕಿದೆ ಅವ್ರಿಗೆ. ನಾವು ಸಪೋಸ್ ಕೆಲವೊಮ್ಮೆ ಕಡಿಮೆ ಇತ್ತು ಅಂದ್ರೆ ಜಾಸ್ತಿ ಮಾಡ್ಕೊಂತಾರೆ, ಕೇಳಿ
0: ಮಾಡ್ಕೊಂತಾರೆ.
1: ಜಾಸ್ತಿ ಇತ್ತು ಅಂದ್ರೆ ಅವ್ರು ಕಡಿಮೆ ಮಾಡ್ತಾರೆ, ಇದು ಸಾಕು ಮ್ಯೂಸಿಕ್ ಅಂತ ಹೇಳ್ತಾರೆ. ಫೈನಲ್ ಆಗಿ ಅವ್ರಿಗೆ ಏನು ಓಕೆ ಮಾಡ್ತಾರೆ ಅದನ್ನ ನಾವು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡಿ ಕೊಡ್ತೀವಿ ಅವ್ರಿಗೆ.

0: ನೋಡಿ, ನಿಮ್ಮ ಬಿಡುವಿಲ್ಲದೆ ಇರುವಂತಹ ದಿನಚರಿಯ ಮಧ್ಯೆ ನಮ್ಗಾಗಿ ಸಮಯ ಮಾಡಿಕೊಂಡು ಈ ದಿನ ಸ್ಟುಡಿಯೋಗೆ ಬಂದ್ರಿ. ಗೌರಿ ಗಣೇಶ ಹಬ್ಬ ಬೇರೆ ಇವತ್ತು, ಹಬ್ಬದ ಆಚರಣೆ ಮಾಡಿಕೊಂಡು ನಮ್ಮ ಜೊತೆ ಆದ್ರಿ ಸರ್. ನಿಮ್ಮ ಒಂದು ಅನುಭವಗಳನ್ನ ಹಾಗೆ ನಿಮ್ಮ ಒಂದು ಸಿನಿಮಾ ಜರ್ನಿಯನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡ್ರಿ. ಹೀಗೆ ಇನ್ನು ಹೆಚ್ಚೆಚ್ಚು ಎತ್ತರಕ್ಕೆ ನಿಮ್ಮ ಒಂದು ಈ ಒಂದು ವೃತ್ತಿ ಜೀವನದ ಗ್ರಾಫ್ ಏರೋ ಹಾಗೆ ಆಗ್ಲಿ, ಹೆಚ್ಚೆಚ್ಚು ಸಾಧನೆಗಳು ನಿಮ್ಮಿಂದ ಆಗ್ಲಿ, ನಮ್ಮ ಕನ್ನಡಿಗರಿಗೆ ನಿಮ್ಮಿಂದ ಅಷ್ಟು ಒಳ್ಳೆಯ ಗೀತೆಗಳು ಸಿಗುವಂತಾಗ್ಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಆಕಾಶವಾಣಿ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಧನ್ಯವಾದಗಳು.

ಇದುವರೆಗೆ ಗಜಮುಖ ಗಣಪ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಾಷ್ಟ್ರ ಪ್ರಶಸ್ತಿ ಪಡೆದ ಕಂದೀಲು ಚಿತ್ರದ ಸಂಗೀತ ಸಂಯೋಜಕ ಹಾಗೂ ಗೀತ ರಚನೆಕಾರ ಶ್ರೀ ಸುರೇಶ್. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.

0: ಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ದೇಶದ ಸಮಸ್ತ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತ ಸುಭಾಷಿತವೊಂದನ್ನು ಹಂಚಿಕೊಂಡಿರುವ ಅವರು, ಈ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ನವೀನ ಉತ್ಸಾಹವನ್ನು ತುಂಬುತ್ತದೆ. ವಿಘ್ನೇಶ್ವರನ ಕೃಪಾ ಕಟಾಕ್ಷದ ಮೂಲಕ ಎಲ್ಲರ ಯೋಜನೆಗಳು ಸಫಲವಾಗಿ ರಾಷ್ಟ ನಿರಂತರ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಯಶಸ್ವಿ ಆಯೋಜನೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಮುಖ ಗುರುತನ್ನು ಮೂಡಿಸಿದ್ದು, ನವದೆಹಲಿ ಘೋಷಣೆಯ ಅನುಮೋದನೆ ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಬಹುಪಕ್ಷೀಯ ವೇದಿಕೆಗಳಿಗಿಂತ ನೇರ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕವೇ ಭಾರತದೊಂದಿಗೆ ನೂತನ ಬಾಂಧವ್ಯ ವೃದ್ಧಿಕೊಳ್ಳಲು ಬಾಂಗ್ಲಾದೇಶ ಬಯಸಿದೆ ಎಂದು ಬಾಂಗ್ಲಾದೇಶದ ವಿದೇಶಾಂಗ ಇಲಾಖೆ ರಾಜ್ಯ ಸಚಿವ ಹುಮಾಯೂನ್ ಕಬೀರ್ ಢಾಕಾದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಮುಂಬೈನಲ್ಲಿ ಹಿಂದಿ ದಿವಸ್ 2026 ಹಾಗೂ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ವೇಳೆ ಸಚಿವರು 2025-26 ಸಾಲಿನ ರಾಜಭಾಷಾ ಗೌರವ್ ಮತ್ತು ರಾಜಭಾಷಾ ಕೀರ್ತಿ ಪ್ರಶಸ್ತಿಗಳನ್ನು ಸಾಧಕ ಸಂಸ್ಥೆ ಹಾಗೂ ವ್ಯಕ್ತಿಗಳಿಗೆ ಪ್ರದಾನ ಮಾಡಲಿದ್ದಾರೆ. ಗಣೇಶ ಚತುರ್ಥಿ ಹಬ್ಬವನ್ನು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ಹಾಗೂ ಸುರಕ್ಷಿತವಾಗಿ ಆಚರಿಸುವ ನಿಟ್ಟನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು, ಜಿಲ್ಲೆಯಾದ್ಯಂತ ವಿಶೇಷ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ದ 6-3, 7-6, 5-7, 6-2 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ದಾಖಲೆಯ 8ನೇ ಬಾರಿ ಮಹಿಳಾ ಟಿ20 ಏಷ್ಯಾಕಪ್ ಪ್ರಶಸ್ತಿ ಗೆದ್ದಿರುವ ಭಾರತೀಯ ವನಿತೆಯರ ತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳ ಸಂದೇಶಗಳು ಹರಿದುಬರುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಅನೇಕ ಗಣ್ಯರು ವನಿತಾ ತಂಡದ ಸಾಧನೆ, ಶ್ರಮ ಹಾಗೂ ಬದ್ದತೆಯನ್ನು ಶ್ಲಾಘಿಸಿ ಮುಂದಿನ ಪಯಣಕ್ಕೆ ಹಾರೈಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಹೊಸ ಆರಂಭಗಳ ಅಧಿಪತಿ ನಮ್ಮೆಲ್ಲರ ಮುತ್ತು ಗಣಪ
1: ಶ್ರೀಮದ್ ಗಣಪತೇ ನಮೋ ನಮಃ.
0: ತಮ್ಮೆಲ್ಲ

ಸಹೋದರ ಕಷ್ಟಗಳು ಕರಗಲಿ, ಅವರೆಲ್ಲರ ಇಷ್ಟಾರ್ಥಗಳು ಈಡೇರಲಿ. ಸಿಹಿ ಮೋದಕದ ಹಾಗೆ ನಮ್ಮೆಲ್ಲ ಕೇಳುಗರ ಬದುಕಿನಲ್ಲಿ ಸಿಹಿ ಮಧುರವಾಗಿರಲಿ ಅಂತ ಆಶಿಸ್ತಾ ನಮ್ಮ ವಿವಿಧ ಭಾರತೀಯ ಆಕಾಶವಾಣಿ ತಂಡದ ಪರವಾಗಿ ಆತ್ಮೀಯ ಕೇಳುಗರೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಎಷ್ಟು ಬಾರಿ ಜೈ ಗಣೇಶ ಅಂತ ಹೇಳಿದ್ರು ಸಾಕಾಗೋದಿಲ್ಲ. ಯಾಕಂದ್ರೆ ಈ ದಿನ ಬರ್ತಾ ಬರ್ತಾ ರಸ್ತೆನಲ್ಲಿ ನೋಡ್ಕೊಂಡು ಬಂದೆ, ಅಬ್ಬಬ್ಬಾ ಅದೇನು ಭರ್ಜರಿ ಅದ್ಧೂರಿ ಸೆಲೆಬ್ರೇಷನ್ ಎಲ್ಲ ಕಡೆ ಅಂತೀರಾ. ಗೌರಿ ಗಣೇಶ ಹಬ್ಬದ ಸಡಗರ ಎಲ್ಲ ಕಡೆ ತುಂಬಿ ತುಳುಕ್ತಾ ಇದೆ. ಬಹುಶಃ ನಮ್ಮ ಕೇಳುಗರ ಮನೆಗಳಲ್ಲೂ ಸಹ ಈಗಾಗಲೇ ಪೂಜೆಗಳು ನಡೀತಾ ಇದೆ ಅಂದ್ಕೊಳ್ತೀನಿ. ಹಾಗೆ ಬಗೆ ಬಗೆಯ ಖಾದ್ಯಗಳನ್ನು ಕೂಡ ತಯಾರು ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಹೀಗೆ ಖುಷಿ ಖುಷಿಯಾಗಿ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ಪ್ರಸಾರವಾಗುತ್ತೆ 11:30 ಸರಿಯಾಗಿ. ಕಲಾಭಾರತಿ, ಇಂದಿನ ಕಲಾಭಾರತಿ ಕಾರ್ಯಕ್ರಮದ ವಿಶೇಷ ನಟಿ ಅಮೂಲ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಸ್ಟೇ ಟ್ಯೂನ್. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನಮ್ಮ ಮುದ್ದು ಗಣಪನ ಕುರಿತಾದಂತಹ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ತಿನ್ನಿರಿ ಗಣಪನ, ನೆನೆ ಇರಿ ಸದಾ ಕಾಲ ಖುಷಿಯಾಗಿರಿ. ಆತ್ಮೀಯರೇ, ಈ ದಿನ ಗೌರಿ ಗಣೇಶ ಹಬ್ಬ. ಸೊ ಎಲ್ಲರ ಮನೆಯಲ್ಲೂ ಕೂಡ ಆಚರಣೆ ಬಹಳ ಶುಭವಾಗಿ ನಡೀತಾ ಇದೆ ಅಂತ ಭಾವಿಸ್ತೀನಿ. ಇದೇ ಶುಭ ಸಂದರ್ಭದಲ್ಲಿ ಮತ್ತೊಂದು ವಿಶೇಷ ಇದೆ. ಆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಚಿತ್ರರಂಗದ ಗೋಲ್ಡನ್ ನಟಿ ಅಂತಾನೆ ಖ್ಯಾತರಾದಂತಹ ನಟಿ ಅಮೂಲ್ಯ ಅವರ ಹುಟ್ಟುಹಬ್ಬ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ನಟಿ ಅಮೂಲ್ಯ ಅವರಿಗೆ ನಮ್ಮ ವಿವಿಧ ಭಾರತಿ ತಂಡದ ಪರವಾಗಿ ಹಾಗೆ ಎಲ್ಲ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.

ಕನ್ನಡ ಚಿತ್ರರಂಗದ ಚಿನ್ನದ ನಟಿ ಅಮೂಲ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಅಮೂಲ್ಯ ಅವರು ಕಾಲೇಜು ದಿನಗಳಿಂದಾನೇ ಭರತನಾಟ್ಯ ಇರ್ಬೋದು, ನೃತ್ಯ ಇರ್ಬೋದು, ಹಾಗೆ ಸಂಗೀತ ಇರ್ಬೋದು, ಎಲ್ಲದರಲ್ಲೂ ಆಸಕ್ತಿಯನ್ನ ತೋರಿಸ್ತಾ ಬೆಳೆದವರು. ಇನ್ನು ಚಿಕ್ಕ ವಯಸ್ಸಿನಲ್ಲೇನೆ ಕಿರುತೆರೆಯಲ್ಲಿ ಕಾಣಿಸ್ಕೊಂಡವರು. 2001 ಬಿಡುಗಡೆಯಾದಂತಹ ಪರ್ವಾ ಸಿನಿಮಾದಲ್ಲಿ ಬಾಲನಟಿಯಾಗಿ ನಮ್ಮ ಚಂದನವನಕ್ಕೆ ಕಾಲನ್ನ ಇಟ್ರು. ಆದರೆ ನಮ್ಮ ಚಿನ್ನದ ನಟಿ, ಗೋಲ್ಡನ್ ನಟಿ ಅಮೂಲ್ಯ ಅವರು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ಅಭಿನಯ ಮಾಡಿದಂತಹ ಯಾವ ಸಿನಿಮಾ? ಚೆಲುವಿನ ಚಿತ್ತಾರ. ಚೆಲುವಿನ ಚಿತ್ತಾರದ ಚೆಲುವೆಯಾಗಿ ಬಂದವರು ನಟಿ ಅಮೂಲ್ಯ ಅವರು.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಗೌರಿ ಗಣೇಶ ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಚಿನ್ನದ ನಟಿ ಅಮೂಲ್ಯ ಅವರ ಹುಟ್ಟುಹಬ್ಬ ಕೂಡ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಲಾಪರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಎರಡ್ ಸಾವಿರದ 2007 ಬಿಡುಗಡೆಯಾದಂತಹ ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಂತಹ ಅಮೂಲ್ಯ ಅವರು ಈ ಚಿತ್ರದ ಅಭೂತಪೂರ್ವ ಯಶಸ್ಸಿನ ನಂತರ ಇವರ ಸಿನಿ ಜರ್ನಿಗೆ ನಿಜವಾಗ್ಲೂ ಬಿಗ್ ಬ್ರೇಕ್ ಸಿಕ್ತು ಅಂತಾನೆ ಹೇಳ್ಬೋದು. ಈ ಸಿನಿಮಾದ ನಂತರ ಬಹಳಷ್ಟು ಅವಕಾಶಗಳು ಇವರನ್ನ ಅರಿಸಿಕೊಂಡು ಬಂದು ಅದರಲ್ಲಿ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಅಂತ ಹೇಳಿದ್ರೆ ಗಜಕೇಸರಿ.

ನಟಿ ಅಮೂಲ್ಯ ಅವರು ಅಭಿನಯ ಮಾಡಿದಂತಹ ಚೈತ್ರದ ಚಂದ್ರಮ, ಪ್ರೇಮಿಸಂ, ನಾನು ನನ್ನ ಕನಸು, ಮನಸಾಲಜಿ ಈ ಸಿನಿಮಾಗಳು ಸಾಧಾರಣ ಯಶಸ್ಸನ್ನ ಕಂಡಿತು. ಆದರೆ ಈ ಚಿತ್ರಗಳಲ್ಲಿ ಅಮೂಲ್ಯ ಅವರ ಅಭಿನಯ ಮಾತ್ರ ವಿಮರ್ಶಕರ ಮೆಚ್ಚುಗೆಯನ್ನು ಪಡ್ಕೊಳ್ತು. ಇದಾದ 2 ವರ್ಷಗಳ ನಂತರ ಅಂದರೆ 2013ರಲ್ಲಿ ಒಂದು ಸಿನಿಮಾ ತೆರೆಗೆ ಬಂತು, ಶ್ರಾವಣಿ ಸುಬ್ರಹ್ಮಣ್ಯ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ಅಭಿನಯ ಮಾಡಿದಂಥ ಅಮೂಲ್ಯ ಅವರ ಈ ಸಿನಿಮಾ ಮತ್ತೆ ಅಮೂಲ್ಯ ಅವರಿಗೆ ಬಹುದೊಡ್ಡ ಯಶಸ್ಸನ್ನು ತಂದುಕೊಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.

ಶ್ರಾವಣಿ ಸುಬ್ರಹ್ಮಣ್ಯದ ಶ್ರಾವಣಿ ಚೆಲುವಿನ ಚಿತ್ತಾರದ ಚೆಲುವೆ ನಟಿ ಅಮೂಲ್ಯ ಅವರಿಗೆ ಮತ್ತೊಮ್ಮೆ ಮಗದುಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲ ವಿವಿಧ ಭಾರತಿ ತಂಡದ ಪರವಾಗಿ ಹಾಗೆ ಎಲ್ಲ ಕೇಳುಗರ ಪರವಾಗಿ

ಹ್ಯಾಪಿ ಬರ್ತ್ಡೇ ಅಮೂಲ್ಯ ಅವರಿಗೆ. ಅವರ ಎಲ್ಲ ಆಶಯಗಳು ಈಡೇರಲಿ ಅಂತ ಆಶಿಸ್ತಾ ಇಂದಿನ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಅಮೂಲ್ಯ ಅವರ ಕುರಿತಂತಹ ಕಾರ್ಯಕ್ರಮವನ್ನು ಕೇಳಿ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕಿಡುಗರು ಸಂದೇಶವನ್ನು ರವಾನಿಸಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಧನ್ಯವಾದಗಳು. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ನಾಡಿನಾದ್ಯಂತ ಸಂಭ್ರಮದ ಸ್ವರ್ಣಗೌರಿ ವ್ರತಾಚರಣೆ, ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ಜರುಗುತ್ತಿವೆ. ಗಣೇಶ ಚತುರ್ಥಿ ಹಿನ್ನೆಲೆ ನಾಡಿನ ಜನತೆಗೆ ಗಣ್ಯರು ಶುಭಾಶಯಗಳನ್ನು ಕೋರಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಶ್ರೀ ಗಣೇಶನ ಕೃಪೆಯಿಂದ ನಾಡಿನ ಸಮಸ್ತ ಜನತೆಯ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಆರೋಗ್ಯ ನೆಲೆಸಲಿ ಎಂದು ಶುಭ ಕೋರಿದ್ದಾರೆ. ಪರಿಸರ ಕಾಳಜಿಯೊಂದಿಗೆ ಸಾಂಪ್ರದಾಯಿಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಕರೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ 1600 ಸಾರ್ವಜನಿಕ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಗೆ ನೋಂದಣಿಯಾಗಿವೆ. 1000 ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ನೇಮಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನಾರ್ಯ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಿನ್ನೆಲೆ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮ್ಮುಖದಲ್ಲಿ ಶ್ರೀ ಗಣೇಶನ ಮೃಣ್ಮಯ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯಾದ್ಯಂತ ಈ ಬಾರಿ 2570 ಗಣೇಶ ಮೂರ್ತಿಗಳು ಪ್ರತಿಷ್ಠಾಪಿಸಲಾಗುತ್ತಿದೆ. ಗಣೇಶ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತಾಗಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ಗಣೇಶ ಮೂರ್ತಿ ಮೆರವಣಿಗೆಗೆ ಹಾಗೂ ವಿಸರ್ಜನೆಗೆ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಅವರು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ 2570 ಗಣಪತಿಗಳನ್ನ ಕೂರಿಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ಗಣಪತಿಗಳು ಪ್ರತಿಷ್ಠಾಪನೆ ಆಲ್ರೆಡಿ ಆಗ್ಬಿಟ್ಟಿದೆ. ಇನ್ನು ಕೆಲವು ಇವತ್ತು ಮತ್ತೆ ನಾಳೆ ಕೂಡ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ 48 ಕಡೆ ಗಣಪತಿ ಪ್ರೊಸೆಷನ್ಸ್ ಏನಿರುತ್ತೆ ಅದು ಪ್ರಮುಖವಾಗಿರುತ್ತದೆ. ಇದರ ಪ್ರಯುಕ್ತ ನಾವು 700 ಸಿಬ್ಬಂದಿಗಳು ಮತ್ತೆ ಸುಮಾರು 350 ಹೋಮ್ ಗಾರ್ಡ್ಸ್, 3 KSRP ಹಾಗೂ ಎಲ್ಲ ಕಡೆ ವಾಲಂಟಿಯರ್ಸ್, ಸಿವಿಲ್ ಡಿಫೆನ್ಸ್, NCC ಇವನ್ನೆಲ್ಲ ಮೊಬಿಲೈಸ್ ಮಾಡಿಬಿಟ್ಟು ಬಂದೋಬಸ್ತ್ ಎಲ್ಲ ಮಾಡ್ತಾ ಇದೀವಿ. ಅಪಾರ್ಟ್ ಫ್ರಮ್ ದೀಸ್ ನಾವು ಎಲ್ಲಾ ಗಣೇಶ ಗಜಾನನ ಮಂಡಳಿಯಿಂದ ಅಂಡರ್ಟೇಕಿಂಗ್ಸ್ ಕೂಡ ತಗೊಂಡ್ತಾ ಇದೀವಿ. ಅವರು ಯಾವುದೇ ಕಾಂಟ್ರವರ್ಷಿಯಲ್ ಫ್ಲೆಕ್ಸ್ ಬ್ಯಾನರ್ ಪ್ರಿಂಟರ್ ಮಾಡಬಾರ್ದು, ಹಾಗೆ ಮ್ಯೂಸಿಕ್ ಸಿಸ್ಟಮ್ಸ್ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಳಕೆ ಮಾಡಬೇಕು ಅಂತ ಎಲ್ಲರಿಂದ ನಾವು ಮುಚ್ಚಳಿಕೆ ಪತ್ರ ಕೂಡ ಬರೆಸ್ತಾ ಇದೀವಿ.
1: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 1492 ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಗಣೇಶೋತ್ಸವವನ್ನು ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ಸಾರ್ವಜನಿಕರು ಹಾಗೂ ಆಯೋಜಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಕೋರಿದ್ದಾರೆ. ಶಿವಮೊಗ್ಗ ನಗರದ ವಿವಿಧೆಡೆಗಳಲ್ಲಿ ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮುಳಬಾಗಿಲು ತಾಲೂಕು ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ಗಣೇಶ ಚತುರ್ಥಿ ಸಂದರ್ಭ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಒಟ್ಟು 12 ಆನೆಗಳಿಗೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮಹಾವಿದ್ಯಾಲಯದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿ ಆಹಾರದ ಗುಣಮಟ್ಟ ಪರಿಶೀಲಿಸಿದರು. ಕಲಬುರಗಿ, ರಾಯಚೂರು, ಹಾವೇರಿ, ಬೀದರ್, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕುಂದುಕೊರತೆ ಸರಿಪಡಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಭವಿಷ್ಯ ಕಲ್ಪಿಸಲು ಹಾಸನ ಜಿಲ್ಲೆ ಅರಸೀಕೆರೆಯ ಗೀಜಿಹಳ್ಳಿ ಗ್ರಾಮ ಸಮೀಪ ನೂತನ ವಸತಿ ಶಾಲೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, 35 ಕೋಟಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ 6ರಿಂದ 12ನೇ ತರಗತಿ ಓದುವ 150 ಬಾಲಕರು ಹಾಗೂ 150 ಬಾಲಕಿಯರಿಗೆ ವಸತಿ ಶಾಲೆ, ಶಿಕ್ಷಕರ ವಸತಿ ಗೃಹಗಳು ಶೀಘ್ರ ನಿರ್ಮಾಣಗೊಳ್ಳಲಿವೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ಹಾಗೂ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚಿಸಲು 10 ದಿನಗಳ ವಿಶೇಷ ಅಧಿವೇಶನ ನಡೆಸುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, 3 ದಿನಗಳ ಅಧಿವೇಶನದ ಕಾಲಾವಧಿ ಗಂಭೀರ ವಿಷಯಗಳ ಚರ್ಚೆಗೆ ಸಾಲದು, ಸಮರ್ಪಕ ಅವಧಿ ಮತ್ತು ಪರಿಹಾರದ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ. 12:06:55 ಈ ಹಬ್ಬದ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರೋದಿಷ್ಟೇ. 08002237788 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಈ ಸಂಖ್ಯೆಗಳಿಗೆ ಬೇಗ ಬೇಗ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಸ್ಟೇ ಟ್ಯೂನ್ 102.9 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸುಂದರ ಗೀತೆಯ ನಂತರ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಮೊದಲ ಕೇಳುಗರು ಯಾರು ಅಂತ ನೋಡೋಣ. ಹಲೋ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು?
1: ನನ್ನ ಹೆಸರು ಕಾರ್ತಿಕ್ ಕೊಪರ್ಡೆ ಅಂತ.
0: ಕಾರ್ತಿಕ್ ಅವರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆ,
1: ನಿಮಗೂ ಕೂಡ, ನಿಮ್ಮ ಸಿಬ್ಬಂದಿ ವರ್ಗದ ಕೂಡ, ಆಮೇಲೆ ಕೇಳುಗರು ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್.
0: ಧನ್ಯವಾದಗಳು. ಕಾರ್ತಿಕ್ ಅವರ ಕಡೆಯಿಂದ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಲುಪ್ತಾ ಇದೆ. ಸರಿನಾ
1: ಮೇಡಮ್?
0: ಹೇಗಿದೆ ಹಬ್ಬದ ಸಡಗರ ಸಂಭ್ರಮ ನಿಮ್ಮ ಕಡೆ?
1: ಸಡಗರ ಜೋರಾಗಿದೆ ಮೇಡಮ್.
0: ಏನ್ ಮಾಡ್ತಿದ್ದೀರಿ?
1: ನಾವೀಗ ಈ ಗಣೇಶ ಕೂರ್ಸಿದೀವಿ, ಪೂಜೆ ಮಾಡ್ಬೇಕು ಮೇಡಮ್. ಈಗ
0: ಮನೆಯಲ್ಲಿ ಕೂರ್ಸಿದೀರಾ ಅಥವಾ ರಸ್ತೆನಲ್ಲಿ ಕೂರ್ಸಿದೀರಾ?
1: ಇಲ್ಲ ಮೇಡಮ್, ಮನೆಯಲ್ಲ ಕೂರಿಸ್ತೀವಿ.
0: ಮನೆಯಲ್ಲ? ಎಷ್ಟು ಉದ್ದ ಇದೆ ನಿಮ್ ಗಣೇಶ?
1: ಚಿಕ್ಕದು ಮೇಡಮ್, ಒಂದು ಅರ್ಧ 1 ಫೀಟ್ ಇರ್ಬೇಕು ಮೇಡಮ್.
0: ಒಂದ್ ಫೀಟ್ ಅಷ್ಟೇನಾ? ಯಾರ್ಯಾರು ಇದ್ದೀರಾ ಮನೆಯಲ್ಲಿ ಕಾರ್ತಿಕ್?
1: ನಾನು, ನಮ್ಮ ತಾಯಿ ಇದೆ ಮೇಡಮ್.
0: ಸೊ ಇಬ್ರು ಗಣಪತಿ ಹಬ್ಬನ ಚಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ.
1: ಹಾ ಮೇಡಮ್.
0: ನೋಡಿ ಸುತ್ತಮುತ್ತ ಸ್ವಲ್ಪ ಮಕ್ಕಳಿದ್ರೆ ಕರ್ಕೊಂಡ್ ಬನ್ನಿ, ಇನ್ನು ಸಹ ಕಳೆ ಇರುತ್ತೆ ಹಬ್ಬಕ್ಕೆ ಅಲ್ವಾ?
1: ಇದಾರೆ ಮೇಡಮ್.
0: ಇದಾರ? ಸರಿ, ಯಾವ ಹಾಡ್ ಬೇಕಿತ್ತು ಕಾರ್ತಿಕ್ ಅವರಿಗೆ?
1: ಗಣೇಶ ಚತುರ್ಥಿ ಇರೋದ್ರಿಂದ ಗಣೇಶದ ಯಾವ್ದಾದ್ರೂ ಸಾಂಗ್ ಹಾಕಿ ಮೇಡಮ್.
0: ಸರಿ, ನಿಮ್ ಗಣೇಶನ್ಗೆ ಯಾವ ತಿಂಡಿಯನ್ನ ಮಾಡಿಟ್ಟಿದ್ದೀರಾ ಕಾರ್ತಿಕ್?
1: ಮೋದಕ ಮೇಡಮ್, ಮೋದಕ.
0: ಮೋದಕ? ನಾನು ಬರ್ಬೋದಾ ನಿಮ್ಮ ಗಣೇಶ ಸೆಲೆಬ್ರೇಷನ್ ಬಗ್ಗೆ?
1: ಅಯ್ಯೋ, ಕೇಳ್ತಿದ್ರಲ್ಲ ಮೇಡಮ್, ಬನ್ನಿ ಮೇಡಮ್.
0: ಧನ್ಯವಾದಗಳು ಕಾರ್ತಿಕ್, ಹೀಗೆ ಹಬ್ಬವನ್ನ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ, ಹುಷಾರಾಗಿ ಮಾಡಿ, ಆಯ್ತಾ?
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು, ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802232370888 0802232779.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲೂ ಸಹ ನಮ್ಮ ಮುದ್ದು ಗಣಪ ವಿನಾಯಕ ಬಂದು ಕೂತಾಯ್ತು. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ ಮೇಡಮ್, ನಮಸ್ಕಾರ. ಮೇಡಮ್
0: ನಮಸ್ಕಾರ, ಯಾರು ಮಾತಾಡೋದು?
1: ನಾನು ವಿಲಾಸ್ ಮಾತ. ವಿಲಾಸ್ ನನ್ನ ಹೆಸರು.
0: ವಿಲಾಸ್ ಅವ್ರ ಎಲ್ಲಿಂದ ಕರೆ ಮಾಡಿದ್ದೀರಾ ವಿಲಾಸ್?
1: ಮೇಡಮ್ ಇಲ್ಲಿ ಹೊಸ ರೋಡು. ಮೇಡಮ್ ಹೊಸ ರೋಡು.
0: ಹೊಸ ರೋಡು ಎಲ್ಲಿದೆ ಹೊಸ ರೋಡು?
1: ಎಲೆಕ್ಟ್ರಾನಿಕ್ ಸಿಟಿ.
0: ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಇದೆ. ಹೊಸ ರೋಡು ಕೂಡ ಇದೆಯಾ ಅಲ್ಲಿ?
1: ಹೊಸ ರೋಡ್ ಇದೆ. ಹೊಸ ರೋಡ್ ಇದೆ.
0: ಹೊಸ ರೋಡ್ ಇದೆ. ಸರಿ ಸರಿ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿಲಾಸ್ ಅವರೇ ನಿಮಗೆ. ಥ್ಯಾಂಕ್ ಯು. ಹಬ್ಬ ಮಾಡ್ತಾ ಇದ್ದೀರಾ ಇಲ್ವಾ?
1: ಹಬ್ಬ ಊರಲ್ಲಿ ಮಾಡ್ತಿದ್ರೆ, ನಾನು ಬೆಂಗಳೂರಲ್ಲಿ ಮಾಡಲ್ಲ.
0: ಓ, ಯಾಕೋ ಸ್ವಲ್ಪ ಬೇಜಾರಾಗಿದೆ ಅದಕ್ಕೆ ನಿಮ್ಮ ಧ್ವನಿ.
1: ಇಲ್ಲ, ನೆಗಡಿ ಆಗಿದೆ ಮೇಡಮ್.
0: ಹೌದಾ, ನೆಗಡಿ ಆಗಿದೆಯಾ? ಸರಿ ಸರಿ, ಪರವಾಗಿಲ್ಲ. ಊರಿಗೆ ಹೋಗ್ಬೋದಾಗಿತ್ತು, ರಜೆ ಸಿಗ್ಲಿಲ್ಲ ಅನ್ಸುತ್ತೆ ನಿಮ್ಗೆ. ನಮ್ಮ ಬೆಂಗಳೂರಲ್ಲಿ ಇರುವಂತಹ ಟ್ರಾಫಿಕ್ ಸಮಸ್ಯೆನಲ್ಲಿ ಮತ್ತೆ ವಾಪಸ್ ಊರಿಂದ ಬರೋದ್ ಕಷ್ಟ ಅಂತ ಇಲ್ಲ ಸೇರ್ಕೊಂಡ್ಬಿಟ್ಟ. ಪರವಾಗಿಲ್ಲ. ಯಾವ್ದು ನಿಮ್ ಊರು ವಿಲಾಸ್ ಅವರೇ?
1: ಚಿತ್ರದುರ್ಗ.
0: ಚಿತ್ರದುರ್ಗ. ಊರಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ಬೇಜಾರ್ ಮಾಡ್ಕೊಳ್ಬೇಡಿ, ನಿಮ್ಮ ಖುಷಿ ಹೀಗೆ ಇರ್ಲಿ. ಯಾವ ಹಾಡ್ ಬೇಕಿತ್ತು ವಿಲಾಸ್ ಅವರೇ ನಿಮ್ಗೆ?
1: ಪಟ್ಟಣಕ್ಕೆ ಬಂದ ಪತ್ನಿಯರಲ್ಲಿ ಹೊಸ ಬಾಳು ಸೊಗಸೆಂದುಕೊಂಡೆ, ಈ ಮನೆಯ ಸೊಸೆಯಾಗಿ ಬಂದೆ.
0: ಯಾಕೆ ವಿಲಾಸ್ ಅವರ ಇಷ್ಟು ದುಃಖದ ಹಾಡನ್ನ ಕೇಳ್ತಾ ಇದ್ದೀರಾ? ಇವತ್ತು ಖುಷಿಯಾಗಿರ್ಬೇಕಲ್ವಾ ನೀವು?
1: ಈ ಸಾಂಗ್ ಕೇಳಿ ತುಂಬಾ ದಿನ ಆಗಿತ್ತು ಮೇಡಮ್, ಅದಕ್ಕೋಸ್ಕರ.
0: ಹೌದಾ, ಆದ್ರೂ ಪರವಾಗಿಲ್ಲ. ಪಟ್ಟಣಕ್ಕೆ ಬಂದ ಪತ್ನಿಯರಲ್ಲಿ ಇನ್ನೊಂದು ಒಳ್ಳೆ ಖುಷಿಯಾಗಿರೋ ಸಾಂಗ್ ಪ್ಲೇ ಮಾಡೋಣ. ಇವತ್ತು ಹಬ್ಬ ಅಲ್ವಾ, ಎಲ್ರೂ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಯಾಕಪ್ಪ ಹಿಂಗಾಗೋಯ್ತು ಅಂತ. ಓಕೆನಾ? ಸರಿ ಆಯ್ತು, ಸೆಲೆಬ್ರೇಟ್ ಮಾಡಿ. ಧನ್ಯವಾದಗಳು ವಿಲಾಸ್ ಅವರೇ ಕರೆ ಮಾಡಿದ್ದಕ್ಕೆ.
1: ಓಕೆ ಮೇಡಮ್, ಥ್ಯಾಂಕ್ಸ್.
0: ಆತ್ಮೀಯರೆ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮಿಷದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800223707 0800223707 99. ಇದು ಕರೆಗೊಂದು ಹಾಡು, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ.

0: 12:43 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ಕಾರ.
1: ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ, ರೇಖಾ ಅಂತ. ತಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಧನ್ಯವಾದಗಳು ರೇಖಾ ಅವರೇ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಸಹ.
1: ಸಮಸ್ತ ವೀಕ್ಷಕರಿಗೂ, ಸಿಬ್ಬಂದಿ ವರ್ಗದವರಿಗೂ, ವಿವಿಧ ಭಾರತೀಯ ಸಿಬ್ಬಂದಿ ವರ್ಗದಿರುವ ತನ್ನ ಉತ್ಪೂರ್ವಕ ನಮಸ್ಕಾರಗಳು.
0: ಸಮಸ್ತ ಶ್ರೋತೃ ಬಾಂಧವರಿಗೂ ಹಾಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಿಮ್ಮ ಶುಭಾಶಯಗಳನ್ನ ಖಂಡಿತ ತಲುಪಿಸೋಣ.
1: ನನ್ಗೆ ಗಣೇಶನ ಮಹಿಮೆಯಿಂದ ನೀವು ಬಡ್ಡಿ ಬಂದರಮ್ಮ ಇಲ್ಲ ಅಂತೀರಲ್ಲ ಸಾಂಗ್, ಅದು ಅದಿಲ್ವಾ?
0: ಇಲ್ಲ, ಸಾಂಗ್ ಇಲ್ಲ ಅಮ್ಮ.
1: ಹೌದಾ, ಸರಿ. ಗಣೇಶನ ಮಹಿಮೆಯಿಂದ ಒಂದು ಸಾಂಗ್ ಪ್ರಸಾರ ಮಾಡಮ್ಮ.
0: ಖಂಡಿತ ಪ್ರಸಾರ ಮಾಡ್ತೀವಿ. ಹಬ್ಬ ಎಲ್ಲ ಆಯ್ತಾ ರೇಖಾ ಅವರೇ?
1: ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಧನ್ಯವಾದಗಳು ನಿಮ್ಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಕಡಪ್ತೀನಿ, ಬನ್ನಿ.
0: ತುಂಬಾ ಅರ್ಜೆಂಟ್ ಅಲ್ಲಿ ಇದೀರಾ, ನೀವು ಕರಿತಾನೆ ಇಲ್ಲ.
1: ಬನ್ನಿ ಬನ್ನಿ, ಅದಕ್ಕೆ ಬನ್ನಿ. ಸ್ವಾಗತ.
0: ಖಂಡಿತ ಬರೋಣ ಬರೋಣ, ಹಬ್ಬ ಮಾಡಿ ಸೆಲೆಬ್ರೇಟ್ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರೇಖಾ ಅವರ.
1: ಪ್ರಸಾರ ಮಾಡ್ಬಿಡಮ್ಮ.
0: ಧನ್ಯವಾದ. ಖಂಡಿತ ಪ್ರಸಾರ ಮಾಡ್ತೀವಿ.
1: ಧನ್ಯವಾದಗಳು ಧನ್ಯವಾದಗಳು.

ಆದ್ಮೇಲೆ ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802273788 0802273788. ಇದು ಕರೆಗೊಂದು ಹಾಡು ಕಾರ್ಯಕ್ರಮ, ನಿಮ್ಮದೇ ಕಾರ್ಯಕ್ರಮ.

ನಾವು ನಿನ್ನ ಕೇಳಿ ತುಂಬಿ ಸರಿಯಲಿ ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವು ನಿನ್ನ ಕೇಳಿ ತುಂಬಿ ಸರಿಯಲಿ ನಮ್ಮ ಮನವು ಸದಾ

0: ಹಲೋ
1: ಹಲೋ
0: ನಮಸ್ಕಾರ.
1: ನಮಸ್ಕಾರ,
0: ಯಾರು ಮಾತಾಡೋದು?
1: ನಾನು ವೆಂಕಟೇಶ್, ಎಸ್ ಬಿ ಎಂ ಕಾಲೋನಿ ಬೆಂಗಳೂರಿಂದ.
0: ವೆಂಕಟೇಶ್ ಮಿರ್ಲೆ ಅವರಾ?
1: ವೆಂಕಟೇಶ್ ಇಲ್ಲ, ಬರೀ ವೆಂಕಟೇಶ್.
0: ಬರೀ ವೆಂಕಟೇಶ್ ಅವರಾ? ವೆಂಕಟೇಶ್ ಅವರ, ಎಸ್ ಬಿ ಎಂ ಕಾಲೋನಿ ಬೆಂಗಳೂರು. ಹೇಗಿದ್ದೀರಾ ವೆಂಕಟೇಶ್ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ.
1: ನಿಮಗೂ ಕೂಡ
0: ಧನ್ಯವಾದಗಳು. ಹೇಳಿ, ಯಾವ ಹಾಡು ಬೇಕಿತ್ತು ನಿಮಗೆ?
1: ಅದೇ ಹಬ್ಬದ ಪ್ರಯೋಗ ಕುಟುಂಬ ಫಿಲಂ ಇಂದ ಜೈ ಗಣೇಶ ಅಂತ ಆಡಿದ್ದೀರ.
0: ಖಂಡಿತ ಪ್ಲೇ ಮಾಡ್ತೀವಿ. ಹಬ್ಬ ಎಲ್ಲ ಆಯ್ತಾ?
1: ಹಾಗೆ ನಡೀತಾ ಇರುತ್ತೆ, ಮಾಮೂಲಿ ವರ್ಷ ವರ್ಷ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ.
0: ಗಣೇಶ ಕೂರಿಸ್ತಾ ಇರ್ತೀರಾ ನೀವು?
1: ಇಲ್ಲ, ನಾವಿಲ್ಲ, ಮುಂಚೆ ಹೆಚ್ಚು ಈಗೇನಿಲ್ಲ, ಮಾಮೂಲಿ ಅಷ್ಟೇ. ಈಗ
0: ಅಲ್ಲ, ಸತ್ಯ ವರ್ಷ ವರ್ಷ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದ್ರೂ ಆ ಒಂದು ದಿನಕ್ಕೋಸ್ಕರ ತಿಂಗಳಾನ್ಗಟ್ಲೆ ಕಾಯುವಂತಹ ಜೀವಗಳಿರುತ್ತಲ್ವಾ?
1: ಒಂದು ಅದು ರೆಗ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಆದ್ರೆ ಮೇನ್ ಏನಂದ್ರೆ ಎಲ್ಲ ಮಾಮೂಲಿ ಆಚರಣೆ ಅನ್ನೋದಿರುತ್ತೆ, ಆದ್ರೆ ಇದ್ರಲ್ಲಿ ಮೇನ್ ಏನಂದ್ರೆ ಮನುಷ್ಯನ್ಗೆ ಭಕ್ತಿ ಭಕ್ತಿ ಇರೋದು ಇಂಪಾರ್ಟೆಂಟ್. ಮತ್ತೆ ನಾವು ಯಾವ್ದೇ ಒಂದು ನಾವು ಕೂಸ್ಲಿ ಕೂಸ್ತಾ ಇರ್ಲಿ, ಭಕ್ತಿ ಮೇನ್. ಮನಸ್ಸಲ್ಲಿ ಒಂದು ಭಕ್ತಿ ಇದ್ದು ವ್ಯಕ್ತಿತ್ವ ನಿರ್ಮಾಣ ಕಡೆಗೆ ಒಂದು ಒತ್ತು ಕೊಟ್ರೆ
0: ನಮ್ಮ ಹಬ್ಬಗಳ ಮೂಲ ಉದ್ದೇಶನೇ ಅದು. ನಮ್ಮ ಸಂಸ್ಕೃತಿಯಲ್ಲಿ ಏನಿದೆ ಎಲ್ಲವೂ ಸಹ ಒಳ್ಳೇದಾಗ್ಲಿ ಅಂತಾನೆ.
1: ಅದನ್ನೇ ಎಲ್ಲ ಜನ ಮರ್ತ್ಬಿಟ್ಟು ಏನಾಗ್ತಾ ಇದೆ, ವಿನಾಶ ಕಾಲ ಆಗ್ತಾ ಇದೆ.
0: ಹೌದೌದು.
1: ಅದಕ್ಕೆ ಅದಕ್ಕೆ ಏನಂದ್ರೆ ಎಲ್ಲ ಎಲ್ಲ ಆಡಂಬರ ಅದು ಇದು ಅನ್ನೋದು ಬಿಟ್ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಅಕಸ್ಮಾತ್ ಕೂಸಕ್ ಆಗದೆ ಇದ್ರ ಪರವಾಗಿಲ್ಲ, ಒಂದು ಭಯ ಭಕ್ತಿ ಒಂದು ಇದ್ದು ಸದಾ ದೇವ್ರನ್ನ ನೆನೀತಾ ಒಂದು ವ್ಯಕ್ತಿತ್ವ ಕಡೆಗೆ

0: ಸ್ವಲ್ಪ ಒಂದು ಮನವರಿಕೆ ಮಾಡ್ಕೊಂಡು.
1: ಇಲ್ಲ, ಜನರಲ್ಲಿ ನೈತಿಕತೆ ಅನ್ನೋದು ಬೆಳೆದ್ರ ಬಿಟ್ರೆ ಎಲ್ಲವೂ ಸಹ ಸರಿ ಹೋಗುತ್ತೆ ಅಂತ ಭಾವಿಸ್ತೀನಿ. ಹಬ್ಬದ ಶುಭಾಶಯಗಳು ವೆಂಕಟೇಶ್ ಅವರೇ.
0: ಮುಖ್ಯ ಕಾರಣ ಅಂದ್ರೆ ಮಹಾತ್ಮ ಗಾಂಧಿ ಸತ್ಯ ಅಹಿಂಸಾ ಅನ್ನೋ ಸಾರಿದ್ರಲ್ಲ, ಇಡೀ ಸಾರಿದ್ರಲ್ಲ, ಅದನ್ನ ನೆನ್ಪ್ ಮಾಡ್ಕೊಂಡು ಜನತೆ ಇವತ್ತು ಶ್ರದ್ಧಾ ಭಕ್ತಿಯಿಂದ ಒಂದು ಮೇನ್ ಭಕ್ತಿಯಿಂದ ಒಂದು ಇದನ್ನ ಪೂಜೆಯನ್ನು ಮನಸ್ಸಲ್ಲಿ ನೆನ್ಕೊಂಡು ದೇವರಿಗೆ ಅರ್ಪಿಸ್ತಾರೆ.
1: ಖಂಡಿತ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ವೆಂಕಟೇಶ್ ಅವರೇ. ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. 0802230770 8802230770 8799. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇಟ್ 102.9 ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಕರೆಕುಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
1: ನಮ್ಮ ಹೆಸರು ಸುಧೀಂದ್ರ ಅಂತ. ಪರಿಶ್ರಮದ ಕರೆ ಮಾಡ್ತಾ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
0: ಧನ್ಯವಾದಗಳು ಸುಧೀಂದ್ರ ಅವರೇ. ಯಾಕೆ ಯೋಚನೆ ಮಾಡ್ತಾ ಇದೀರಾ ನನ್ನ ಹೆಸರು ಅಂತ ಹೇಳಿ ನಿಲ್ಸಿ?
1: ಯೋಚನೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ, ಬಿಸಿ ಬಿಸಿ ಟೀ ಕುಡಿತಾ ಇದೀನಿ, ಅದಕ್ಕೆ ಮೊದಲ ಸ್ವಲ್ಪ ಕಷ್ಟ.
0: ಇದು ತುಂಬಾ ಅನ್ಯಾಯ ಅಲ್ವಾ? ನೋಡಿ, ನಮಗೆ ಕರೆ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ನೀವು ಟೀ ಕುಡಿತಾ ಇದೀರಿ. ಬೇಡ ಬೇಡ, ಪರವಾಗಿಲ್ಲ, ನೀವೇ ಎಂಜಾಯ್ ಮಾಡಿ ನಿಮ್ಮ ಟೀನ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸುಧೀಂದ್ರ ಅವರೇ.
1: ನಿಮ್ಗೂ ಅಷ್ಟೇ. ಹೇಗಿದ್ದೀರಿ?
0: ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ?
1: ಹಬ್ಬದ ವಿಶೇಷತೆ ಇವತ್ತು?
0: ಹೌದು, ವಿಶೇಷ ನಡೀತಾ ಇದೆ, ನಮ್ಮ ವಿವಿಧ ಭಾರತಿಯಲ್ಲೇನೆ ನಡೀತಾ ಇದೆ.
1: ಹಾ, ಓಕೆ. ನಾನು ಆಕ್ಚುಲಿ ನಮ್ಮ ಕಸಿನ್ ಮನೆಗೆ ಹೋಗ್ಬೇಕಾಗಿತ್ತು.

0: ಕ್ಯಾನ್ಸಲ್ ಆಯ್ತು, ಅದಕ್ಕೆ ನಮ್ಮಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ.
1: ಸೊ ಮಲ್ಲೇಶ್ವರಂನ ಸೆಲೆಬ್ರೇಟ್ ಮಾಡ್ತಾ ಇದೀರಾ?
0: ಹೌದು, ಮಲ್ಲೇಶ್ವರಂ ಸೆಲೆಬ್ರೇಟ್ ಮಾಡ್ತಾ ಇದೀವಿ.
1: ಸೊ ಹಬ್ಬದ ಸಡಗರ ಜೋರಾಗಿ ಇರುತ್ತೆ ಅಲ್ವಾ ಮಲ್ಲೇಶ್ವರಂನಲ್ಲಿ?
0: ತಕ್ಕಮಟ್ಟಿಗೆ ಜೋರಾಗಿದೆ, ನಾನು ಎದ್ದಿದ್ ಸ್ವಲ್ಪ ತಡವಾಯ್ತು, ಅದಕ್ಕೆ ನೋಡ್ಬೇಕು ಹೇಗಿರುತ್ತೆ ಅಂತ.
1: ಮನೆಯಲ್ಲ ಅಥವಾ ಬೀದಿನಲ್ಲ ಈ ಸರಿ ಗಣೇಶ ನಿಮ್ಮ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ಮನೆಯಲ್ಲಿ ಮನೆಯಲ್ಲಿ
1: ಮನೆಯಲ್ಲಿ. ಪೂಜೆ ಎಲ್ಲ ಆಯ್ತಾ? ಗಣಪತಿ ಪೂಜೆ ಏನ್ ಮಾಡಿದ್ರಿ ಗಣಪತಿಗೆ?
0: ಪೂಜೆ ಅಮ್ಮ ಮಾಡ್ತಾ ಇದಾರೆ. ನನ್ನ ಫೇವರೇಟ್ ಡಿಶ್ ಬೆಂಡೆಕಾಯಿ ಹುಳಿ ಮಾಡ್ತಾ ಇದಾರೆ ಇವತ್ತು. ನಂಗೆ ತುಂಬಾ ಇಷ್ಟ ಬೆಂಡೆಕಾಯಿ ಹುಳಿ ಅಂದ್ರೆ.
1: ಸೊ ನಿಮ್ಮ ಬೆಂಡೆಕಾಯಿ ಹುಳಿನ ಗಣಪತಿ ಹಬ್ಬದಲ್ಲಿ ಎಂಜಾಯ್ ಮಾಡಿ. ಸದ್ಯಕ್ಕೆ ನೀವ್ ಎಂಜಾಯ್ ಮಾಡೋಕೆ ಒಂದು ಹಾಡ್ ಪ್ಲೇ ಮಾಡ್ತೀನಿ, ಯಾವ ಹಾಡ್ ಬೇಕು ಹೇಳಿ.
0: ನನಗೆ ಮಿಡಿದ ಶ್ರುತಿಯಿಂದ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಇದೆಯಲ್ಲ, ತುಂಬಾ ಇಷ್ಟ.
1: ಖಂಡಿತ ಪ್ಲೇ ಮಾಡೋಣ. ಯಾವ ಪ್ರೇಮ ಭಾಷೆ ಬೆಳೆಸ್ತಾ ಇದೆ ಇವಾಗ ಸದ್ಯಕ್ಕೆ? ಪ್ರೇಮ ಭಾಷೆ ಯಾವ್ದು ಅಂತ ಕೇಳ್ತಾ ಇದೀನಿ.
0: ಯಾವ್ದು ಅಂತ ಹೇಳಕ್ಕೆ ನನಗೆ ಗೊತ್ತಾಗ್ತಿಲ್ಲ, ಬಟ್ ನನಗೆ ಈಗ ಹಾಡು ಕೇಳಕ್ ಇಷ್ಟ.
1: ಇಷ್ಟ, ಸರಿ ಖಂಡಿತ ಪ್ಲೇ ಮಾಡೋಣ. ಸುದೀನ್ ಅವರೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ನಿಮಗೂ ಅಷ್ಟೇ, ಬಹಳ ಸಂತೋಷ.
1: ಆತ್ಮೀಯರೆ, ನೀವು ಸಹ ಇದೇ ರೀತಿ ಕರೆ ಮಾಡಿ, ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಿ. 08022370788 08022370799.

0: ಒಂದು ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಿಂಗಣ್ಣ ಮೇಡಮ್, ಯಾತಗಿರಿ ಜಿಲ್ಲೆ ಸುರಪುರ ತಾಲೂಕು ನಿಂಗದಳ್ಳಿಯಿಂದ ನಿಂಗಣ್ಣ ಮೇಡಮ್.
0: ನಿಂಗಣ್ಣ ಅವರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ.
1: ಶುಭಾಶಯಗಳು ಮೇಡಮ್, ಬರ್ರಿ ಮೇಡಮ್ ಹಬ್ಬಕ್ಕ ಮೇಡಮ್.
0: ಖಂಡಿತ ಬರೋಣ, ಯಾದಗಿರಿ ಇಲ್ಲಿ ಹತ್ರ ಇದೆ ಅಲ್ವಾ, ಅದಕ್ಕೆ ಕರಿತಾ ಇದ್ದೀರಾ
1: ಮೇಡಮ್? ಬರ್ರಿ ಮೇಡಮ್.
0: ನೋಡಿ, ಬರಲ್ಲ ಅಂತ ಗೊತ್ತಾಗಿ ಕರಿತಾ ಇದ್ದೀರಾ ಅನ್ಕೊಳ್ತೀನಿ.
1: ಏನ್ ಮೇಡಮ್,
0: ಬರಲ್ಲ ಅಂತ ಗೊತ್ತಾಗಿ ಕರಿತಾ ಇದ್ದೀರಾ, ಹೇಗೆ?
1: ಇಲ್ಲ ಮೇಡಮ್, ಪಾರ್ಸಲ್ ಮಾಡಿಬಿಡ್ತೀವಿ, ಅದ್ರಾಗ ಏನ್ ದೊಡ್ಡ ವಿಷಯ, ಪಾರ್ಸಲ್ ಮಾಡಿಬಿಟ್ರೆ ಮೇಡಮ್, ಅದು ಆರ್ಡರ್ ಎಲ್ಲ ಹೇಳ್ಬಿಟ್ರೆ ಅಲ್ಲಿಗೆ ಕಳಿಸಿ ಬಿಡ್ತೀನಿ.
0: ಒಳ್ಳೆ ಮನ್ಸು ನಿಮ್ಗೆ. ಸರಿ, ಗೌರಿ ಹಬ್ಬಕ್ಕೆ ಬಂದ್ರೆ ಹೆಣ್ಮಕ್ಳಿಗೆ ಏನ್ ಕೊಡ್ತೀರಿ ನೀವು ನಿಮ್ಮ ಕಡೆ?
1: ಮೇಡಮ್ ಅವರೇ, ಒಳ್ಳೆ ಚಲೋ ರೇಸಿನ ಸೀರೆ ತರ್ತೀವಿ ಮೇಡಮ್ ಅವರೇ.
0: ಆಹಾ, ಯಾವ್ದು ಸಿಹಿ, ಚಲೋ ಸಿಹಿ ಅಂತ ಹೇಳಿದ್ರೆ ನಿಮ್ ಕಡೆ?
1: ಸೀರೆ ಹಬ್ಬಕ್ಕೆ ಬಂದ್ರೆ ಚಲೋ ಸೀರೆ, ರೇಸಿನ ಸೀರೆ.
0: ಓ, ಸೀರೆ ಸೀರೆ ಕೊಡಿಸ್ತೀರಾ?
1: ಸೀರೆ ಒಡಿಸಿಗೆ ನಿಮಗೆ ಸ್ವೀಟ್ ಮಾಡ್ತೀವಿ ಮೇಡಮ್ ಅವರೇ, ಕೊಡಬು ಕರ್ಜಿಕಾಯಿ.
0: ನೋಡಿ, ನನಗೆ ತಿನ್ನೋದು ತುಂಬಾ ಇಷ್ಟ, ಹಾಗಾಗಿ ನೀವ್ ಸೀರೆ ಅಂತ ಇದ್ರೆ ನಂಗೆ ಸಿಹಿ ಅಂತಾನೆ ಕೇಳಿಸ್ತಾ ಇತ್ತು. ಇರ್ಲಿ, ಪರವಾಗಿಲ್ಲ, ಒಳ್ಳೆ ಸೀರೆ ಕೊಡಿಸ್ತೀರಿ ಅಂತ ಆಯ್ತು ಬಂದ್ರೆ.
1: ಹ್ಞೂ ಮೇಡಮ್ ಅವರೇ,
0: ಸರಿ ಖಂಡಿತ ಬರ್ತೀನಿ. ಹಾಗಾದ್ರೆ ಸೀರೆ ಸಿಕ್ಕುತ್ತೆ ಅಂದ್ರೆ ಯಾದಗಿರಿ ಹುಡ್ಕೊಂಡು ಬರೋಣ, ತೊಂದರೆ ಇಲ್ಲ ಅಲ್ವಾ?
1: ಬರ್ರಿ ಮೇಡಮ್ ಅವರೇ, ನೀವು ಬರ್ತೇವೆ ಅಂದ್ರೆ ನಾವು ಈ ಕಾಯ್ಕೊಂಡು ಕುಂದಿರ್ತೀವಿ ಮೇಡಮ್.
0: ಧನ್ಯವಾದಗಳು. ನಿಂಗಣ್ಣವರೇ, ಹೇಗಿದೆ ಹಬ್ಬದ ಸಡಗರ ನಿಮ್ ಕಡೆ?
1: ಹಬ್ಬ ಜೋರಿದೆ ಮೇಡಮ್. ನಾವು ಅಂದ್ರೆ ಗಣಪತಿ ತರಲ್ಲ ಮೇಡಮ್, ಆದ್ರೆ ನಾವ್ ಇಲ್ಲಿ ಮಣ್ಣಿಂದ ಮಾಡ್ತೀವಿ. ನಾವು
0: ನೀವೇ ಮಾಡದ?
1: ನಾವೇ ಮಾಡೋದು ಮೇಡಮ್, ಯಾಕಂದ್ರೆ ನಮ್ಮಲ್ಲಿ ಹಳ್ಳ ಅಂತವ ಏನಿಲ್ಲ ಮೇಡಮ್, ನಮ್ಮಲ್ಲಿ ಬಾವಿ ಐತೆ, ಅಲ್ಲೇ ನೀರು ಕುಡಿಯೋದ ನಾವು. ಹಂಗಾಗಿ ಈ ಕಡೆ ಕೆಮಿಕಲ್ ಅದು ಮಿಕ್ಸ್ ಇರ್ತಲ್ಲ ಮೇಡಮ್, ತೊಂದ್ರೆ ಸರಿ ಬಾವಿ ಗಣಪತಿನ ಸಲ್ಲಿಸಬೇಕಲ್ಲ, ಹಂಗಾಗಿ ನಾವು ಅಲ್ಲಿ ತರಕ್ ಹೋಗೋಣ ಮೇಡಮ್. ಇಲ್ಲ, ನಾವು ಮಣ್ಣಿಂದ ಮಾಡ್ಕೊಂಡ್ವಿ.
0: ನೀವು ಗಣಪನನ್ನ
1: ಏನ್ ಮೇಡಮ್
0: ಮಾಡಿದಾಯ್ತ ಗಣಪನನ್ನ?
1: ಇನ್ನ ಸ್ವಲ್ಪ ಬೈತ್ ಮೇಡಮ್, ಇನ್ನ ಒಂದ್ ತಾಸ ಆಗ್ತೈತಿ ಮೇಡಮ್.
0: ಸರಿ, ಮಾಡಿ, ಬೇಗ ಬೇಗ ಮಾಡಿ, ಬೇಗ ಬೇಗ ಹಬ್ಬವನ್ನ ಮಾಡಿ.
1: ಮೇಡಮ್
0: ಧನ್ಯವಾದಗಳು ನಿಂಗಣ್ಣ ಅವರೇ. ಹಾಗೆ ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಇನ್ ಮೇಡಮ್ ಅವರೇ, ಏಕದಂತ ಮೇಡಮ್, ಗಣಪತಿ ಬಪ್ಪ ಮೋರಿ ಅಂತ ಐತಲ್ಲ ಮೇಡಮ್.
0: ಓಕೆ ಓಕೆ, ಪ್ಲೇ ಮಾಡ್ತೀನಿ. ನಿಮ್ಮ ಇಷ್ಟದ ಹಾಡನ್ನ ಹಾಡ್ ಕೇಳ್ತಾ ಕೇಳ್ಕೊಳ್ತಾನೆ, ಹಾಗೆ ಬೇಗ ಗಣಪತಿಯನ್ನ ಮುಗಿಸ್ಬಿಡಿ ಮಾಡಿದ್ದನ್ನ.
1: ಸರಿ ಮೇಡಮ್, ಓಕೆ,
0: ಧನ್ಯವಾದಗಳು ನಿಂಗಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ಕೇಳುಗರೇ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಜೊತೆಗೆ ಎಲ್ಲ ಕಿದುಗರಿಗೂ ಹಬ್ಬದ ಶುಭಾಶಯಗಳನ್ನು ತಲುಪಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237077889.

0: 12:48:33 ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾನು ಶಿವಪ್ರಕಾಶ್ ಅಂತ, ಇಲ್ಲ ಬೆಂಗಳೂರು ಮೈಸೂರು ರೋಡಿಂದ.
0: ಹೇಗಿದ್ದೀರಾ ಶಿವಪ್ರಕಾಶ್ ಅವರೇ?
1: ಚೆನ್ನಾಗಿದ್ದೀರಿ, ನೀವೇಗಿದ್ದೀರಾ ಮೇಡಮ್?
0: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ.
1: ನಿಮಗೂ ಸೇಮ್ ಟು ಯು ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ನಾಡಿನ ಸಮಸ್ತ ಜನತೆಗೆ ನಮ್ಮ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಖಂಡಿತವಾಗ್ಲೂ, ನಿಮ್ಮ ಒಂದು ಶುಭಾಶಯ ಎಲ್ಲ ನಾಡಿನ ಸಮಸ್ತ ಶ್ರೋತೃ ಬಾಂಧವರಿಗೆ, ಹಾಗೆ ನಮ್ಮ ವಿವಿಧ ಭಾರತಿ ಸಿಬ್ಬಂದಿಗೂ ಕೂಡ ತಲುಪಿಸ್ಬಿಡ್ತೀವಿ. ಓಕೆನಾ?
1: ನಿಮಗೆ ಡಬಲ್ ಶುಭಾಶಯಗಳು, ಯಾಕೆಂದ್ರೆ ನಮ್ಮನ್ನು ತುಂಬಾ ಸಂತೋಷ ಪಡಿಸ್ತೀರಾ.
0: ಥ್ಯಾಂಕ್ ಯು. ಯಾವ ಹಾಡು ಬೇಕಿತ್ತು ನಿಮಗೆ?
1: ಶಿಕಾರಿ ಚಿತ್ರದಿಂದ ನನ್ನ ಜೊತೆಗೆ ನೀನಿರೋದು, ನಮ್ಮ ಎಸ್ ಜಾನಕ ಮಾಡಿರುವಂತದ್ದು.
0: ಸದ್ಯಕ್ಕೆ ನಿಮ್ ಜೊತೆಗೆ ಯಾರಿದ್ದಾರೆ ಹಬ್ಬದಲ್ಲಿ?
1: ನಾನು, ನಮ್ಮ ಹೆಂಡತಿ, ನಮ್ಮ ಮಗ.
0: ಏನ್ ಮಾಡ್ತಿದ್ದಾರೆ ಎಲ್ಲಾರು? ಹಬ್ಬ ಎಲ್ಲ ಆಯ್ತಾ?
1: ಹಬ್ಬ ಮಾಡ್ತಾ ಇದೀವಿ ಮೇಡಮ್, ಮಾಡ್ಬೇಕು.
0: ಏನ್ ಮಾಡಿದೀರಾ ಹಬ್ಬಕ್ಕೆ ಸ್ಪೆಷಲ್?
1: ಹಬ್ಬಕ್ಕೆ ಒಬ್ಬಟ್ಟು, ಎಳ್ಳುಂಡೆ, ತಂಬಿಟ್ಟು.
0: ಸೊ ಬರ್ಬೋದಾ? ನಾವು ಒಳ್ಳೊಳ್ಳೆ ತಿಂಡಿ ಹೆಸರು ಹೇಳ್ತಾ ಇದೀರಪ್ಪ, ಆಸೆ ಆಗ್ತಾ ಇದೆ.
1: ನಾವು ಹಳ್ಳಿ ಸೊಗಡಲ್ಲೇ ಮಾಡೋದು, ಬೆಂಗಳೂರಿನಲ್ಲಿ ಇದ್ರೂ
0: ತುಂಬಾ ರುಚಿಯಾಗಿರುತ್ತಲ್ಲ ಅವಾಗ ಇನ್ನೂ.
1: ಹೌದು ಮೇಡಮ್.
0: ನೋಡಿ, ಹಳ್ಳಿ ಸೊಗಡಲ್ಲಿ ಇರೋಂತ ಊಟನ ಒಬ್ಬರೇ ತಿನ್ಬಾರ್ದಂತೆ, ಹೊಟ್ಟೆನೋ ಬರತ್ತಂತೆ. ಯೋಚನೆ ಮಾಡಿ ಸ್ವಲ್ಪ. ಏನ್ ಸುಮ್ನೆ ಆಗ್ಬಿಟ್ರಿ ಮತ್ತೆ ನಾನು ಕೇಳ್ತಾ ಇದ್ದ ಹಾಗೇನೆ?
1: ಬನ್ನಿ ಮೇಡಮ್, ಊಟಕ್ಕೆ ಬರ್ಬಾರ್ದಂತ ಹೇಳೋಕಾಗುತ್ತಾ? ಬರ್ಬೇಕು, ಊಟ ಮಾಡ್ಬೇಕು, ಇದು ಹೆಣ್ಮಕ್ಳ ಹಬ್ಬ, ಆದ್ರಿಂದ ಮನೆಗೆ ಬರ್ಬೇಕು ನೀವು.
0: ಆಯ್ತು, ಖಂಡಿತ ಬರ್ತೀನಿ. ನಿಮ್ ಅಡ್ರೆಸ್ಸು ಮತ್ತೆ ಏನೇನ್ ತಿಂಡಿ ಅಂತ ಲಿಸ್ಟ್ನ ಸದ್ಯಕ್ಕೆ ಒಂದ್ ಸ್ವಲ್ಪ ವಾಟ್ಸ್ಆಪ್ ಮಾಡ್ಬಿಡಿ, ನೋಡ್ಕೊಂಡ್ ಬಿಡ್ತೀನಿ ಏನೇನ್ ಇದೆ ಅಂತ ಅನ್ಬಿಟ್ಟು. ಮೆನು ನೋಡ್ಕೊಂಡು ಓಡ್ ಬಂದ್ಬಿಡ್ತೀನಿ ಆಯ್ತಾ?
1: ಆಮೇಲೆ ನಮ್ ಕಡೆಯಿಂದ ಈ ಸಾರಿ ಮಳೆ ಕಮ್ಮಿ ಇದೆ, ಅಟ್ ಲೀಸ್ಟ್ ಬೆಳೆ ಬೆಳೆದಿಲ್ಲ, ನಾವು ಕುಡಿಯಕ್ಕಾದ್ರೆ ನೀರಾಗ್ಲಿ, ಗಣೇಶ ಸ್ವಲ್ಪ ಮಳೆ ಬರ್ಸ್ಲಿ ನಮ್ಗೆ.
0: ಹೌದು ಅಲ್ವಾ, ಎಲ್ಲರೂ ಕೂಡ ಕೇಳ್ಕೊಳ್ಳೋಣ.
1: ಹೌದು ಮೇಡಮ್,
0: ನಮ್ಮ ಗಣಪತಿ ಒಳ್ಳೆ ಮಳೆಯನ್ನ ಬರ್ಸ್ಲಿ ಈ ಸರಿ.
1: ಮಂಡ್ಯ ಮೈಸೂರು ಜನತೆಗೆ ಬೆಳೆ ಅಂತೂ ಇಲ್ಲ, ಅಟ್ ಲೀಸ್ಟ್ ಮಳೆ ಆದ್ರೂ ಬರ್ಲಿ ಈ ಗೌರಿ ಗಣೇಶ ಹಬ್ಬದಲ್ಲಿ ಅಂತ ನಾನು ಬೇಡ್ಕೊತೀನಿ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್,
0: ಹಬ್ಬ ಸೆಲೆಬ್ರೇಟ್ ಮಾಡಿ. ಧನ್ಯವಾದಗಳು, ನಮಸ್ತೆ. ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 08022370788, 08022370799.
2: ಯಾಕೆ ಹೋಗ್ತೀರಿ? ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ. ಐ ನೋ ಯುವರ್ ಟೇಸ್ಟ್, ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್. La la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la

0: ಇಳೆಯರಾಜಾ ಅವರ ಸಂಗೀತ ಸಂಯೋಜನೆ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ರಚನೆಯಲ್ಲಿ ಬಹಳ ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಶಿಕಾರಿ ಚಿತ್ರದಿಂದ ಈ ಒಂದು ಮುದ್ದಾದ ಗೀತೆಯನ್ನ ಹಾಡಿದವರು ಎಸ್ ಜಾನಕಿ ಅವರು. ಆದ್ಮೇಲೆ ಆಗ್ಲೇ ಸಮಯ ನೋಡಿ 12:55 ಆಗೋಯ್ತು. ಗೌರಿ ಗಣೇಶ ಹಬ್ಬದ ಅರ್ಧ ದಿನ ಮುಕ್ತಾಯ ಆಗೇ ಹೋಯ್ತು ಅಲ್ವಾ? ಪರವಾಗಿಲ್ಲ, ಕೊನೆಯ ಒಬ್ಬರೇ ಒಬ್ರು ಕೇಳುಗರು ಕಾಯ್ತಾ ಇದ್ದಾರೆ, ಕರೆ ಮಾಡಿ ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ನೀವು?
1: ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ, ಕೊನೆಗಲ್ತಾ.

0: ನಾಗೇಂದ್ರ ಅವರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ.
1: ನಿಮಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು. ನಮ್ಮೆಲ್ಲ ಕೇಳಿದರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಮೇಡಮ್.
0: ಧನ್ಯವಾದಗಳು ನಾಗೇಂದ್ರ ತಾವರೆಕೆರೆ ಇವರ ಕಡೆಯಿಂದ ಎಲ್ಲ ವಿವಿಧ ಭಾರತಿ ಸಿಬ್ಬಂದಿ ವರ್ಗಕ್ಕೆ, ಹಾಗೆ ಶ್ರೋತೃ ಬಾಂಧವರಿಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸರಿನಾ? ಹಬ್ಬ ಎಲ್ಲ ಹೇಗಾಗ್ತಾ ಇದೆ ನಾಗೇಂದ್ರ ಅವರೇ?
1: ತುಂಬಾ ಚೆನ್ನಾಗ್ತಾ ಇದೆ. ನಮ್ಗೆಲ್ಲ ತುಂಬಾ ಒಂಥರ ಬೇಸರ ಆಗ್ತಾ ಇದೆ, ಯಾಕೆಂದ್ರೆ ಮಳೆ ಹುಯ್ತಾ ಇಲ್ಲ ಮೇಡಮ್. ತುಂಬಾ
0: ಎಲ್ಲ ಕಡೆ ಇದೆ ಅಲ್ವಾ ಸಮಸ್ಯೆ ಈ ಬಾರಿ
1: ರೈತರು. ದಯಮಾಡಿ ಪ್ರತಿ ವರ್ಷ ಕೂಡ ಮಳೆ ಬರ್ತಾ ಇತ್ತು, ಗೌರಮ್ಮ ಬಂದಂತ ಸಂದರ್ಭದಲ್ಲಿ ಮಳೆ ಅನಿತಾ ಇತ್ತು. ಈ ಬಾರಿ ಮಳೆ ಇನ್ನೂ ಕೂಡ ಕರುಣಿಸಿಲ್ಲ ವರುಣದೇವ. ಅದು ಒಂದ್ ಕಡೆ ಬೇಜಾರ ಆಗ್ತಾ ಇದೆ, ಆದ್ರೂ ಹಬ್ಬ ಮಾಡ್ಲೇಬೇಕಲ್ವ ಮೇಡಮ್ ಪ್ರತಿ ವರ್ಷ.
0: ಹೌದು, ಕೇಳ್ಕೊಳ್ಳೋಣ ನಮ್ಮ ಗೌರಿ ಗಣಪ ಇಬ್ಬರಲ್ಲೂ ಕೇಳ್ಕೊಳ್ಳೋಣ ಒಂದೊಳ್ಳೆ ಮಳೆ ಗಣಪ. ಈ ಬಾರಿ
1: ವರುಣ ಬರ್ಲಿ, ಆದಷ್ಟು ಬೇಗ ಮಳೆ ಬಂದು ನಮ್ಮೆಲ್ಲರಿಗೂ ತಂಪಾಗ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಹಬ್ಬ ಮಾಡ್ಲಿಕ್ಕೆ ಹೇಳಿದ್ರೆಲ್ಲರೂ ಅಂತ ಭಾವಿಸ್ತಾ ಮನಮೆಚ್ಚಿದ ಹುಡುಗಿ ಚಿತ್ರದಿಂದ ಈ ಗೀತೆ ನಾನು ಕೇಳಿದೆ ಮೇಡಮ್.
0: ಯಾವ ಗೀತೆ ಅದರಲ್ಲಿ?
1: ಗೌರಮ್ಮ ನಿನ್ನ ಗಂಡ.
0: ಗೌರಮ್ಮ ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ನಾಗೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ.
1: ತಮಗೂ ಧನ್ಯವಾದಗಳು ಮೇಡಮ್.
0: ಸುಖ ಸಮೃದ್ಧಿಯ ಎಲ್ಲವೂ ಸಹ ಮಳೆಯನ್ನ ಹೊತ್ತು ತರಲಿ ಈ ಬಾರಿಯ ಮುದ್ದು ಗಣಪ ಹಾಗೆ ಗೌರಿ ಅಂತ ಆಶಿಸ್ತಾ ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ
2: ಗೌರಮ್ಮ.
0: ಆತ್ಮೀಯರೇ, ಇಂದಿನ ಕರೆಗುಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲಾ ಕೇಳುಗರಿಗೆ ಹಾಗೆ ಎಲ್ಲಾ ಶ್ರೋತೃ ಬಾಂಧವರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಗೀತೆಯೊಂದಿಗೆ ಇಂದಿನ ಕರೆಗುಂದು ಹಾಡು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಯಾರಿಗೆಲ್ಲ ಗರು ಸಿಕ್ಕಿಲ್ಲ ಯಾರು ಕೂಡ ಬೇಸರ ಮಾಡ್ಕೊಳ್ಬೇಡಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಕರೆ ಮಾಡಿ ಕರೆಗುಂದು ಹಾಡು ಕಾರ್ಯಕ್ರಮಕ್ಕೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಯಶಸ್ಸು ಜಾಗತಿಕ ವೇದಿಕೆಯಲ್ಲಿ ಗಮನಾರ್ಹ ಅಸ್ಮಿತೆ ಮೂಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ರಕ್ಷಣಾ ಸಚಿವ ರಾಜನಾಥ್

ಸಿಂಗ್ ಅಭಿನಂದಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದ ಸರ್ಕಾರಿ ಬಾಲಕರ ವಸತಿ ಗೃಹಕ್ಕೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳಿಂದ ಕುಂದುಕೊರತೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ರಾಜ್ಯದೆಲ್ಲೆಡೆ ಇಂದು ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಶ್ರದ್ದಾಳುಗಳು ಆಚರಿಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಈ ಬಾರಿ ಒಟ್ಟು 2592 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಜಿಲ್ಲಾಡಳಿತ ಅಧಿಕೃತ ಅನುಮತಿ ನೀಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಯ ಆನೆಗಳಾದ ಧನಂಜಯ, ಗೋಪಿ, ಮಹೇಂದ್ರ, ಏಕಲವ್ಯ, ಕಾವೇರಿ, ಚೈತ್ರ, ಶ್ರೀಕಂಠ ಆನೆಗಳು ಸೇರಿದಂತೆ ಒಟ್ಟು 12 ಆನೆಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಪೂಜೆ ಸಲ್ಲಿಸಿದರು. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಇಂದು ತಿಳಿಸಿದ್ದಾರೆ. ದೇಶದಲ್ಲಿ 2020 ಈಚೆಗೆ 9 ರಾಜ್ಯಗಳ 147 ಕಲ್ಲಿದ್ದಲು ವಲಯಗಳನ್ನು ಹರಾಜು ಹಾಕಲಾಗಿದ್ದು ಇದರಿಂದ 47,500 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಹಾಗೂ ಸುಮಾರು 490,000 ಉದ್ಯೋಗ ಸೃಷ್ಟಿ ನಿರೀಕ್ಷಿಸಲಾಗಿದೆ. ಪಾಕಿಸ್ತಾನದ ನೈಋತ್ಯ ಬಲೂಚಿಸ್ತಾನ ಪ್ರದೇಶದಲ್ಲಿ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಅನಿಲ ಸ್ಫೋಟದಲ್ಲಿ 4 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇತರ 5 ಜನರಿಗೆ ಗಾಯಗಳಾಗಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ. ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ

0: ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾ ಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ವಾರ್ತೆಗಳ ವಿವರ. ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949 ಸೆಪ್ಟೆಂಬರ್ 14 ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲಿಯೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಮುಂಬೈನಲ್ಲಿ ಇಂದು ನಡೆಯುತ್ತಿರುವ ಹಿಂದಿ ದಿವಸ್ 2026 ಹಾಗೂ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದಾರೆ. ಈ ವೇಳೆ ಸಚಿವರು 2025-26 ಸಾಲಿನ ರಾಜಭಾಷಾ ಗೌರವ್ ಮತ್ತು ರಾಜಭಾಷಾ ಕೀರ್ತಿ ಪ್ರಶಸ್ತಿಗಳನ್ನು ಸಾಧಕ ಸಂಸ್ಥೆ ಹಾಗೂ ವ್ಯಕ್ತಿಗಳಿಗೆ ಪ್ರದಾನ ಮಾಡಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ಧಿ ಮತ್ತು ಇತರೆ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಗಳು ಆಡಳಿತ ನಡೆಸುತ್ತಿರುವ ದೇಶದ 21 2029 ವೇಳೆಗೆ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿಯನ್ನು ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ್ದಾರೆ. ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈಗಾಗಲೇ ದೇಶದ ಕೆಲವು ರಾಜ್ಯಗಳಲ್ಲಿ ಯುಸಿಸಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, 2029 ಅವಧಿಯೊಳಗೆ ಎನ್ಡಿಎ ಆಡಳಿತದ ಎಲ್ಲ 21 ಇದನ್ನು ವಿಸ್ತರಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ನ್ಯಾಯ ಸಂಹಿತೆ ಜಾರಿಯ ಮೂಲಕ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತಷ್ಟು ಸದೃಢಗೊಳಿಸಿದೆ. ನೂತನ ಕಾಯ್ದೆಗಳ ಪರಿಣಾಮ ಹಲವು ರಾಜ್ಯಗಳಲ್ಲಿ 1 ಅಪರಾಧಿಗಳಿಗೆ ಶಿಕ್ಷೆಯಾಗುವ ಪ್ರಮಾಣ 30% ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಯಶಸ್ವಿ ಆಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ಈ ಐತಿಹಾಸಿಕ ಶೃಂಗಸಭೆಯ ಯಶಸ್ಸು ಜಾಗತಿಕ ಮಟ್ಟದಲ್ಲ ಭಾರತದ ಛಾಪನ್ನು ಬಲವಾಗಿ ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಶೃಂಗಸಭೆಯಲ್ಲಿ ಸರ್ವಸಮ್ಮತಿಯಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿ ಘೋಷಣೆಯು ಕೇವಲ ಒಂದು ಔಪಚಾರಿಕ ದಾಖಲೆಯಾಗಿ ಉಳಿಯದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವ ಹಾಗೂ ರಾಜತಾಂತ್ರಿಕ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದು ಶ್ಲಾಘಿಸಿದ್ದಾರೆ. ದೂರದರ್ಶಿ ನಾಯಕತ್ವದಡಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಹಾಗೂ ಸುಸ್ಥಿರತೆ ಎಂಬ ಆದ್ಯತೆಗಳ ಆಧಾರದ ಮೇಲೆ ಬ್ರಿಕ್ಸ್ ಸಹಕಾರ ಮತ್ತು ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರೊಂದಿಗೆ ತಲುಪಿಸುವ ಜನಕೇಂದ್ರಿತ ದೃಷ್ಟಿಕೋನಕ್ಕೆ ಭಾರತ ವಿಶೇಷ ಒತ್ತು ನೀಡಿದೆ ಎಂದಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ಧ್ವನಿ ಮತ್ತು ಹಿತಾಸಕ್ತಿಗಳನ್ನು ಜಾಗತಿಕ ವೇದಿಕೆಯ ಕೇಂದ್ರ ಬಿಂದುವನ್ನಾಗಿ ಮಾಡುವ ಮೂಲಕ ಹೆಚ್ಚು ಸಮತೋಲಿತ ಹಾಗೂ ಒಳಗೊಳ್ಳುವ ಜಾಗತಿಕ ವ್ಯವಸ್ಥೆಗೆ ಭಾರತ ಶ್ರಮಿಸಿದೆ ಹಾಗೂ ವಸುದೈವ ಕುಟುಂಬಕಂ ಎಂಬ ಧ್ಯೇಯಕ್ಕೆ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರ, ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ ಹಾಗೂ ಸುಸ್ಥಿರ ಹಣಕಾಸು ನೆರವನ್ನು ಮತ್ತಷ್ಟು ಬಲಪಡಿಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆ WHOದ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಗೆಬ್ರಯೆಸಸ್ ಬ್ರಿಕ್ಸ್ ಒಕ್ಕೂಟದ ನಾಯಕರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ನಾಯಕರ ಶೃಂಗಸಭೆ 4 ಪ್ರಮುಖ ಆಶಯಗಳು ಜಾಗತಿಕ ಆರೋಗ್ಯ ಕ್ಷೇತ್ರಕ್ಕೆ ನೇರವಾಗಿ ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣೆ, ರೋಗಗಳ ಕಣ್ಗಾವಲು ವ್ಯವಸ್ಥೆ, ಮುನ್ನೆಚ್ಚರಿಕಾ ವ್ಯವಸ್ಥೆ ಹಾಗೂ ಸ್ಥಳೀಯ ಔಷಧೀಯ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು

ಪ್ರತಿಪಾದಿಸಿದ್ದಾರೆ. ನಾವೀನ್ಯತೆಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಡಿಜಿಟಲ್ ಆರೋಗ್ಯ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವ ಮುಕ್ತಾಯಗೊಳ್ಳಲಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ದೇಶದ ಸಮಸ್ತ ಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತ ಶುಭಾಷಿತವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಈ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ನವೀನ ಉತ್ಸಾಹವನ್ನು ತುಂಬುತ್ತದೆ. ವಿಘ್ನೇಶ್ವರನ ಕೃಪಾ ಕಟಾಕ್ಷದ ಮೂಲಕ ಎಲ್ಲರ ಯೋಜನೆಗಳು ಸಫಲವಾಗಿ ರಾಷ್ಟ್ರ ನಿರಂತರ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲಿ ಎಂದು ಅವರು ಆಶಿಸಿದ್ದಾರೆ. ದೇಶದಲ್ಲಿ 2020 ಈಚೆಗೆ ಇದುವರೆಗೆ 9 ರಾಜ್ಯಗಳಲ್ಲಿ ಒಟ್ಟು 147 ಕಲ್ಲಿದ್ದಲು ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದೆ ಎಂದು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಈ ಪಾರದರ್ಶಕ ಹರಾಜು ಪ್ರಕ್ರಿಯೆಯಿಂದ ವಾರ್ಷಿಕ ಸುಮಾರು 47,500 ಕೋಟಿ ರೂಪಾಯಿ ಆದಾಯ ಹರಿದು ಬರಲಿದ್ದು ಸುಮಾರು 4.9 ಲಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅಂದಾಜಿಸಲಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಹಂಚಿಕೆ ಮಾಡಲಾದ ವಾಣಿಜ್ಯ ಕಲ್ಲಿದ್ದಲು ಗಣಿಗಳಿಂದ ಸುಮಾರು 3,090 ಕೋಟಿ ರೂಪಾಯಿ ಒಟ್ಟು ಆದಾಯ ಸಂಗ್ರಹವಾಗಿದೆ ಎಂದು ಸಚಿವಾಲಯಕ್ಕೆ ಮಾಹಿತಿ ನೀಡಿದೆ. ದಾಖಲೆಯ 8ನೇ ಬಾರಿ ಮಹಿಳಾ ಟಿ20 ಏಷ್ಯಾ ಕಪ್ ಪ್ರಶಸ್ತಿ ಗೆದ್ದಿರುವ ಭಾರತೀಯ ವನಿತೆಯರ ತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳು, ಸಂದೇಶಗಳು ಹರಿದುಬರುತ್ತಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಅನೇಕ ಗಣ್ಯರು ವನಿತಾ ತಂಡದ ಸಾಧನೆ, ಪರಿಶ್ರಮ ಹಾಗೂ ಬದ್ಧತೆಯನ್ನು ಶ್ಲಾಘಿಸಿ ಮುಂದಿನ ಪಯಣಕ್ಕೆ ಶುಭ ಹಾರೈಸಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಟೂರ್ನಿಯುದ್ದಕ್ಕೂ ಭಾರತ ತಂಡ ಒಂದು ತಂಡವಾಗಿ ಅಮೋಘ ಪ್ರದರ್ಶನ ನೀಡಿದೆ. ಭಾರತದ ಯುವಜನತೆಗೆ ಈ ಕ್ರೀಡಾಪಟುಗಳು ಪ್ರೇರಣೆಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ತಂಡ ಮತ್ತಷ್ಟು ಯಶಸ್ಸು ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಂಡವನ್ನು ಅಭಿನಂದಿಸಿದ್ದು, ಸರಣಿಯುದ್ದಕ್ಕೂ ಅಜೇಯವಾಗಿ ಉಳಿದು ಅತ್ಯುತ್ತಮ ಸಹಕಾರ ಮತ್ತು ದೃಢ ಸಂಕಲ್ಪ ದೇಶಕ್ಕೆ ಅಪಾರ ಹೆಮ್ಮೆ ತಂದಿದೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಆಟಗಾರ್ತಿಯರ ಆತ್ಮವಿಶ್ವಾಸ, ಸ್ಥಿರ ಪ್ರದರ್ಶನ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಶ್ಲಾಘಿಸಿದ್ದು, ಈ ಗೆಲುವು ದೇಶದ ಯುವಜನತೆಗೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಯಲು ಸ್ಫೂರ್ತಿ ನೀಡಲಿದೆ ಎಂದಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ಧ 6-3, 7-6, 5-7, 6-2 ಸೆಟ್ಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತ ಎಲೆನಾ ರಿಬಾಕಿನಾ ಮಹಿಳಾ ಟೆನಿಸ್ ಸಂಸ್ಥೆ WTAಯ ಶ್ರೇಯಾಂಕದಲ್ಲಿ ಸಾಪ್ತಾಹಿಕ ನವೀಕರಣದ ಬಳಿಕ ಅಗ್ರಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ 99 ವಾರಗಳ ಕಾಲ ಅಗ್ರಸ್ಥಾನದಲ್ಲಿದ್ದ ಅರಿನಾ ಸಬಲೆಂಕಾ ಅವರ ಸಾಧನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 1:20 ಇಮೇಲ್ ಹಾಗೂ ಪತ್ರಾಧಾರಿತ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 FM 1.3 MHz ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 FM ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಎಸ್ ಜಾನಕಿ ಅವರ ಸುಂದರ ಕಂಠಸಿರಿಯಲ್ಲಿ ಯಾವ ಹೂವು ಯಾರ ಮುಡಿಕೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಗೆ ಸಂಗೀತ ಸಂಯೋಜನೆಯನ್ನ ಮಾಡಿದವರು ರಾಜನ್ ನಾಗೇಂದ್ರ. ಈ ಒಂದು ಹಾಡಿಗಾಗಿ ನಮಗೆ ಇಮೇಲ್ ಸಂದೇಶವನ್ನ ಕಳಿಸಿಕೊಟ್ಟವರು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗ ಇಲ್ಲಿಂದ. ಆತ್ಮೀಯರಿ, ನೀವು ಸಹ ಇದೇ ರೀತಿ ಇಮೇಲ್ ಸಂದೇಶದ ಮುಖಾಂತರ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ಹೀಗಿದೆ: ವಿ ಬಿ ನಿಮ್ಮ ಹಾಡು vbnimmahaadu@gmail.com vbnimmahaadu@gmail.com ನೀವು ಸಂದೇಶಗಳನ್ನು ರವಾನಿಸಬಹುದು. ಕಾರ್ಯಕ್ರಮದ ಮುಂದಿನ ಗೀತೆ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದಿಂದ. ಈ ಹಾಡಿಗಾಗಿ ನಮಗೆ ಪತ್ರವನ್ನ ಬರೆದವರು ಭೋಪಾ ವೆಂಕಟೇಶ್, ಲಕ್ಷ್ಮೀದೇವಿ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ, ಜಗದೀಶ್ವರಾಚಾರ್, ವಿಜಯ್, ರಮೇಶ್, ಆಟೋರಾಜಣ್ಣ, ಮಂಜುನಾಥ್, ನಾಗೇಂದ್ರ, ಚಂದ್ರಿಕಾ, ಕೃಪಾ, ಜಗದಾಂಬಿಕಾ ಹಂಸವೇಣಿ, ನೇಲ ರಾಮಮೂರ್ತಿ, ತೀರ್ಥೇಶ್, ಎಲ್ಲರಿಗೂ ಸಹ ಇಷ್ಟವಾದಂತಹ ಗೀತೆ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದಿಂದ ಚಿತ್ರ ಅವರ ಕಂಠಸಿರಿ.

ಇದುವರೆಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೀತಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಹಾಡನ್ನ ಬರೆದವರು ಜಿ ಕೆ ವೆಂಕಟೇಶ್. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದಾಗಿತ್ತು. ರಚನೆ ವಿಜಯ ನರಸಿಂಹ. ಈ ಒಂದು ಗೀತೆಗಾಗಿ ನಮಗೆ ಇಮೇಲ್ ಸಂದೇಶವನ್ನ ಕಳಿಸಿಕೊಟ್ಟವರು ಎಸ್ ಎಂ ಶೋಭಾ ದೇವರಾಜ್ ಅವರು. ಇನ್ನು ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಕೆ ಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ ಯಾವ ಚಿತ್ರದಿಂದ ಅಂತ ಹೇಳಿದ್ರೆ ಅಣ್ಣ ಅತ್ತಿಗೆ. ಈ ಒಂದು ಹಾಡಿನ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್. ಈ ಹಾಡಿಗಾಗಿ ನಮಗೆ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ವಿಲಿಯಂ ಪರ್ಲಡ್ಕ ಅವರು ಪುತ್ತೂರು ಇಲ್ಲಿಂದ. ಇಮೇಲ್ ಆಧಾರಿತ ಪತ್ರಾಧಾರಿತ ಸಂದೇಶಗಳ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಕಂಠ ಸಿರಿಯಲ್ಲಿದ್ದಂತಹ ದೀಪ ಚಿತ್ರದ ಈ ಒಂದು ಗೀತೆಗಾಗಿ ನಮಗೆ ಇಮೇಲ್ ಸಂದೇಶವನ್ನು ಕಳಿಸಿಕೊಟ್ಟವರು ಮಂತ್ರಾಲಯದಿಂದ ಭಾಸ್ಕರ್ ಅವರು. ಆತ್ಮೀಯರ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ. ಆಟೋ ರಾಜ ಚಿತ್ರದಿಂದ ಈ ಒಂದು ಹಾಡಿಗಾಗಿ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ರಾಣಿ ಅವರು ಚೆನ್ನಮ್ಮನಗರ ಚಿಕ್ಕೋಡಿಯಿಂದ. ಹಾಗೆ ಕೆಂಪಣ್ಣ, ಶಾಂತ, ಸ್ನೇಹ, ಸುಧಾಕರ, ವಾಡಪ್ಪಗೋಳ ಇವರೆಲ್ಲರೂ ಸಹ ಸಂದೇಶವನ್ನು ಕಳಿಸಿಕೊಟ್ಟು ಆಟೋ ರಾಜ ಚಿತ್ರಕ್ಕಾಗಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಕೇಳುಗರೆ, ನೀವು ಸಹ ಇದೇ ರೀತಿ ಇಮೇಲ್ ಸಂದೇಶಗಳನ್ನು ಕಳಿಸಿಕೊಟ್ಟು ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ನಿಲಯದ ಇಮೇಲ್ ಸಂಖ್ಯೆ ಹಾಗೆ ಇಮೇಲ್ ದೂರ ಇಮೇಲ್ ಹೀಗಿದೆ: ವಿಬಿ ನಿಮ್ಮ ಹಾಡು VBNIMMAHAADU@gmail.com. ಇಮೇಲ್ ವಿಳಾಸ VBNIMMAHAADU@gmail.com. ಈ ಒಂದು ವಿಳಾಸಕ್ಕೆ ನಿಮ್ಮ ಸಂದೇಶಗಳನ್ನು ನೀವು ಕಳಿಸಿಕೊಡಬಹುದು.

ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಇಮೇಲ್ ಆಧಾರಿತ ಪತ್ರಾಧಾರಿತ ಸಂದೇಶಗಳ ಮುಖಾಂತರ ನಮ್ಮ ಕೇಳುಗರ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

ಇದುವರೆಗೂ ಕುರಿಗಳು ಸಾರ್ ಕುರಿಗಳು ಚಿತ್ರದಿಂದ ಸೊಂಡಿ ಸೊಂಡಿ ಅನ್ನುವಂತಹ ಗಣಪನ ಒಂದು ಗೀತೆಯನ್ನು ಕೇಳಿದ್ರೆ ಈ ಒಂದು ಹಾಡನ್ನು ಹಾಡಿದವರು ರಾಜೇಶ್ ಹೇಮಂತ್ ಹಾಗೂ ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಈ ಒಂದು ಗೀತೆಗಾಗಿ ನಮಗೆ ರಿಕ್ವೆಸ್ಟನ್ನು ಕಳಿಸ್ಕೊಟ್ಟವರು ಉದಯ್ ಕರ್ಕೇರಿ ಅವರು ಉಡುಪಿ ಇಲ್ಲಿಂದ. ಕಾರ್ಯಕ್ರಮದ ಕೊನೆಯ ಒಂದು ಗೀತೆ ಪ್ರಸಾರವಾಗ್ತಾ ಇದೆ ಶ್ರೀರಸ್ತು ಶುಭಮಸ್ತು ಚಿತ್ರದಿಂದ. ಈ ಹಾಡಿಗಾಗಿ ನಮಗೆ ಇಮೇಲ್ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಪುಷ್ಕರ್ಣಿ ಕಿಶೋರ್ ಅವರು ಬ್ಯಾಂಕ್ ಕಾಲೋನಿ ಸೀತಾ ಸರ್ಕಲ್ ಇಲ್ಲಿಂದ. ಕೇಳ್ತಾ ಇರಿ ಸ್ಟೇಟ್ಯೂ 102.9 FM.

ಇಮೇಲ್ ಆಧಾರಿತ ಪತ್ರಾಧಾರಿತ ಸಂದೇಶಗಳ ಮುಖಾಂತರ ಮೆಚ್ಚಿನ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಓಕೆ, ಮೊದಲನೇ ಕರಿ ಮಾಡಿದ್ದೀರಾ, ಹೇಗೆ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ತಾವು?
1: ಸರ್, ಹಬ್ಬ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ. ನಾವೇನು ಗಣೇಶನ ಕೂರಿಸೋದಿಲ್ಲ, ನಮ್ಮ ಊರಿನಲ್ಲಿ ನಾನಾ ಕಡೆಗಳಲ್ಲಿ ಗಣೇಶನ ಕೂರಿಸ್ತಾರೆ. ಅಲ್ಲಿ ಹೋಗಿ ಗಣೇಶನ ನೋಡ್ಕೊಂಡು ಗಣೇಶನಿಗೆ ಪೂಜೆ ಕೊಟ್ಟು ಬರ್ತೀವಿ. ಮತ್ತೆ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಕಡುಬು, ಪಾಯಸ ಮತ್ತೆ ಒಂದಷ್ಟು ಖಾದ್ಯಗಳನ್ನ ಮಾಡಿ ಮಕ್ಕಳ ಜೊತೆಗೆ ನಾವೆಲ್ಲರೂ ಸವಿತೀವಿ ಸರ್.
0: ರೋಹಿತ್ ಅವರೇ, ಈ ಮಹಾಗಣಪತಿ ಹಬ್ಬ ಅಂದ್ರೆ ಹಾಗೇನೆ, ನಾವು ಮನೆಯಲ್ಲಿ ಮಾಡೋದಕ್ಕಿಂತ ಸೇರಿ ಮಾಡ್ತೀವಲ್ಲ ಒಟ್ಟಿಗೆ, ಇದ ಒಂಥರ ಸಂಭ್ರಮ, ಇದು ಒಂಥರ ವಿಶೇಷವಾದಂತಹ ಹಬ್ಬ. ಅದರಲ್ಲಿ ವಿಶೇಷವಾಗಿ ಮಕ್ಕಳೆಲ್ಲರೂ ಸೇರಿ ಗಣೇಶನನ್ನ ಕೂರಿಸಿ ಸಾಮೂಹಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವುದು, ಅವರಿಗೆ ವಿಶೇಷವಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದು, ಈ ತರ ಒಂದು ಮಾಡುವಂತಹ ಹಬ್ಬ, ನಿಮ್ಮಲ್ಲಿ ಯಾವ ತರ ಆಚರಣೆ ಆಗ್ತಾ ಇದೆ ಈ ಸಲ?
1: ಸರಿ, ನನ್ನಲ್ಲಿ ಈ ಹೇಳಿರೋ ಹಾಗೆ ನಿನ್ನೆ ರಜಾ ಇತ್ತು ಮಕ್ಕಳಿಗೆ ಶಾಲೆ, ಶನಿವಾರ ಕೂಡ ರಜಾ ಇತ್ತು, ಇವತ್ತು ರಜಾ ಇದೆ. 3 ದಿನ ರಜಾ ಇದ್ದ ಕಾರಣ ಮಕ್ಕಳೆಲ್ಲ ಬಹಳ ಖುಷಿಯಿಂದ ಕಾಲ ಕಳೀತಾ ಇದೀವಿ ಸರ್. ಮಕ್ಕಳ ಜೊತೆಗೆ ದೊಡ್ಡವರು ಸಹ ಕಾಲ ಕಳೀತಾ ಇದೀವಿ. ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೀವಿ ಸರ್.
0: ಸಂಭ್ರಮಕ್ಕಿಂತ ಹೆಚ್ಚಾಗಿ ಭಕ್ತಿ ಭಾವದಿಂದ ಮಾಡಬೇಕು
1: ಸರ್.
0: ಇದು ವಿಶೇಷವಾಗಿ ಎಲ್ಲ ಕಡೆ ಬರ ಇದೆ
1: ಸರ್. ಈ ಮೂಲಕ ಗಣೇಶ ನಮ್ಗೆಲ್ಲ ಮಳೆಯನ್ನ ಕರುಣಿಸ್ಲಿ ಅಂತ ನಾನು ಕೇಳ್ಕೊತೀನಿ ಸರ್.
0: ತುಂಬಾ ಜನ ರೈತರು ಆಕಾಶನ ನೋಡ್ತಿದ್ದಾರೆ, 6 ತಿಂಗಳಾಯ್ತು ಒಂದು ಮಳೆ ಹನಿ ಬಿದ್ದಿಲ್ಲ ಕೆಲವೊಂದು ಕಡೆಗಳಲ್ಲಿ, 100ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ನಮ್ಮ ರಾಜ್ಯದಲ್ಲಿ ಬರ ಇದೆ, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಸುಮಾರು ರೈತರು ಇದುವರೆಗೂ ಕೂಡ ಒಂದು ಬಿತ್ತನೆ ಮಾಡಿಲ್ಲ ಅಂತ ಹೇಳಿ ರೈತರು ಹೇಳ್ತಿದ್ದಾರೆ, ಆಕಾಶವನ್ನ ದಿಟ್ಟಿಸಿ ನೋಡ್ತಿದ್ದಾರೆ. ನಮ್ಮ ರೈತರ ಪರವಾಗಿ ನಮ್ಮ ನಾಡಿನ ಹಿತದೃಷ್ಟಿಯಿಂದ ಮಳೆಯ ಒಂದು ತುಂಬಾ ಅವಶ್ಯಕತೆ ಇದೆ. ರೋಹಿತ್ ಅವರು ಏನಂತೀರಾ?
1: ಹೌದು ಸರ್, ಖಂಡಿತ ಇದೆ ಸರ್. ಮಳೆ ಇದ್ರೆ ಬೆಳೆ ಅಲ್ವಾ ಸರ್. ಬೆಳೆ ಬಂದಾಗ ನಾವೆಲ್ಲರೂ ಖುಷಿಯಿಂದ ನಾವು 3 ಹೊತ್ತಿನ ಊಟ ಮಾಡ್ಬೇಕಾದ್ರೆ ರೈತನ ಶ್ರಮ ಇರಬೇಕು. ರೈತ ಶ್ರಮ ಪಡಬೇಕು ಅಂದ್ರೆ ಮಳೆ ಬೇಕು ಸರ್.
0: ಈಗ ನಾವಾದ್ರೆ ಯಾವ್ದೋ ಒಂದು ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನ ತರ್ತೀವಿ, ತಿಂತೀವಿ, ಜೀವನ ನಡೆಸ್ತೀವಿ, ಬರ ಇದ್ರೂ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ. ಆದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ ವಿಶೇಷವಾಗಿ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅದಕ್ಕೆ ಮೇವಿಲ್ಲ ಅಂದಾಗ ತುಂಬಾ ಸಂಕಷ್ಟಕ್ಕೆ ಈಡಾಗ್ತವೆ. ನಾವು ತುಂಬಾ ಕಡೆ ನೋಡ್ತಾ ಇದೀವಿ ಜಾನುವಾರುಗಳು ಮೇವು ನೀರಿಲ್ಲದೆ ಅಸನಿಗ್ತಾ ಇರೋದು ಕೂಡ ನಾವು ನೋಡ್ತಾ ಇದೀವಿ. ಈಗ ಸ್ಪಂದನಾ ಕಾರ್ಯಕ್ರಮಕ್ಕಾಗಿ ಇವತ್ತಿನ ನಿಮ್ಮ ಸಲಹೆ ಸೂಚನೆ ಏನಿದೆ ಅಂತ ಹೇಳ್ತೀರಾ ತಾವು?
1: ಸರ್, ಸ್ಪಂದನ ಕಾರ್ಯಕ್ರಮ ಆರಂಭ ಆಗಿರೋದೇ ನಮ್ಗೆಲ್ರಿಗೂ ಒಂಥರ ಖುಷಿ ವಿಚಾರ ಸರ್.
0: ಈ ಸ್ಪಂದನ ಅನ್ನೋದು ನೀವು ನಮ್ಮ ಜೊತೆಗೆ ಒಂದು ಸಂಪರ್ಕಕ್ಕೆ ಬಂದಾಗ ನಾವು ಮಾಡುವಂತಹ ಒಂದು ಕಾರ್ಯಕ್ರಮಗಳು ನಿಮ್ಗೆ ಅನುಕೂಲ ಆಗೋ ತರ, ನಿಮ್ಗೆ ಇಷ್ಟ ಆಗೋ ತರ, ಕೇಳುಗರಿಗೆ ಅದರ ಒಂದು ಅಭಿರುಚಿ ಹತ್ತೋ ತರ ನಾವು ಅದನ್ನ ಮಾಡಿಕೊಳ್ಳುವಂತದ್ದು ತುಂಬಾ ಮುಖ್ಯ ಆಗತ್ತೆ. ಈಗ ನಮ್ಮ ಕಾರ್ಯಕ್ರಮ ನಮ್ಗೆ ಇಷ್ಟ ಆಗ್ಬೋದು, ಆದ್ರೆ ನಿಮ್ಗೆ ಇಷ್ಟ ಆಗುವಂತದ್ದು ಮುಖ್ಯ ಆಗತ್ತೆ. ಅದ ಕೇಳುಗರಾಗಿ ನಿಮ್ಗೆ ಅದು ತುಂಬಾ ಇಷ್ಟ ಆಗುವಂತದ್ದು ಆಗ್ಬೇಕು ಕಾರ್ಯಕ್ರಮಗಳಲ್ಲಿ, ಹೇಳಿ.
1: ಖಂಡಿತ ಸರ್, ಖಂಡಿತ ಸರ್. ನನ್ನ ಒಂದು ಮೊಟ್ಟ ಮೊದಲ ಸಲಹೆ ಏನಪ್ಪಾ ಅಂದ್ರೆ ಸರ್, ನಾವೆಲ್ಲ ಆಕಾಶವಾಣಿ ಕೇಳುವಾಗ ನಮ್ಮ ಪ್ರೈಮರಿ ಚಾನಲ್ ಅಥವಾ ನಮ್ಮ ರೈನ್ಬೋ ಚಾನಲ್ ಅಲ್ಲಿ ಮಾತಾಡುವಾಗ ನಮ್ಮ ನಿರೂಪಕರು ಮಾತಾಡುವಾಗ ಯಾವುದೇ ತರಹದ ಶಬ್ದ ಬರೋದಿಲ್ಲ, ಬರೀ ಅವರ ಧ್ವನಿ ಮಾತ್ರ ಕೇಳಿಸುತ್ತೆ ನಮ್ಗೆ. ಬಟ್ ನಮ್ಮ ವಿವಿಧ ಭಾರತಿಯಲ್ಲಿ ನಾವು ನಿರೂಪಕರ ಧ್ವನಿಯ ಜೊತೆಗೆ ಮೈಕ್ನ ಒಂದು ಶಬ್ದ ಕೂಡ ಕೇಳಿಸುತ್ತೆ ನಮ್ಗೆ, ಕೊರ್ರ ಅಂತ ಕೇಳಿಸುತ್ತೆ. ರೇಡಿಯೋದಲ್ಲಿ ಕೇಳುವಾಗ ಅಷ್ಟು ಪ್ರಾಬ್ಲಮ್ ಆಗಲ್ಲ ನಮ್ಗೆ. ಬಟ್ ನಾವು ನ್ಯೂಸ್ ಆನ್ ಏರ್ ಮುಖಾಂತರ ಕೇಳುವಾಗ ಕಿವಿಗೆ ಧ್ವನಿಯ ಜೊತೆಗೆ ಅದೊಂದು ಕಿರ್ರ ಅಂತ ಶಬ್ದ ನಮ್ಮ ಕಿವಿಗಳಿಗೆ ತೊಂದರೆ ಆಗ್ತಾ ಇದೆ ಸರ್.
0: ಕಡಿಮೆ ಮಟ್ಟದಲ್ಲಿ ಕೇಳಿಸುತ್ತಾ ಅಥವಾ ಜಾಸ್ತಿ?
1: ಸ್ವಲ್ಪ ಜಾಸ್ತಿನೇ ಇದೆ ಸರ್, ಬೇರೆ ವಾಹಿನಿಗಳಲ್ಲಿ ಕೇಳಿಸೋದೇ ಇಲ್ಲ, ನಮ್ಮದೇ ಆಕಾಶವಾಣಿಯ ಬೇರೆ ವಾಹಿನಿಗಳಲ್ಲಿ ಅದು ಕೇಳಿಸೋದೇ ಇಲ್ಲ. ಈಗ ನಮ್ಮ ಪ್ರೈಮರಿಲಿ ಅಥವಾ ಆಕಾಶವಾಣಿ ಮೈಸೂರಲ್ಲಿ, ನಮ್ಮ ರೈನ್ಬೋದಲ್ಲಿ, ಬೇರೆ ನಮ್ಮ ಬಿಜಾಪುರದಲ್ಲಿ ಎಲ್ಲೂ ಕೇಳಿಸಲ್ಲ. ಆದ್ರೆ ನಮ್ಮ ವಿವಿಧ ಭಾರತೀಯ ಪ್ರಸಾರದಲ್ಲಿ ಅದು ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್.
0: ನೀವು ಕೂಡ ಅದನ್ನ ಗಮನಿಸಿದೀರಾ, ಅದನ್ನ ರೆಕಾರ್ಡ್ ಕೂಡ ಮಾಡಿದೀರಾ ಅಂತ ಹೇಳಿ ನಾನು ಕೇಳಿದ್ದೀನಿ ಬೇರೆ ಬೇರೆ ಮೂಲಗಳಿಂದ, ನಿಜಾನ?
1: ಹೌದೌದು ಸರ್, ಹೇಳಿದ ರೆಕಾರ್ಡಿಂಗ್ ಕೂಡ ಮಾಡಿ ಇಟ್ಟಿದ್ದೀನಿ ಸರ್. ಯಾಕಂದ್ರೆ ಕೇಳಿದಾಗ ನಿಮ್ಗೆ ಅದು ತಪ್ಪಿಸ್ಬೇಕಲ್ಲ ಸರ್. ಸರ್, ನಾವು ಸುಮ್ನೆ ಹೇಳೋದು ಬೇರೆ, ಅದು ನಿಮ್ಗೆ ಸಾಕ್ಷಿ ಸಮೇತ ಕೊಟ್ಟಾಗ ನಿಮ್ಗೊಂದು ಅರ್ಥ ಆಗುತ್ತೆ ಎಲ್ಲಿ ಅದನ್ನ ಸರಿ ಮಾಡ್ಬೇಕು ಅಂತ.
0: ಹೌದು, ಕರೆಕ್ಟ್ ಆಯ್ತು. ನೀವು ನಮ್ಮ ಏನು ಕನ್ನಡ ವಿವಿಧ ಭಾರತಿ @gmail.com ಈ ಒಂದು ಮೇಲ್ಗೆ ನೀವು ಏನ್ ರೆಕಾರ್ಡು ಧ್ವನಿಮುದ್ರಣ ಮಾಡ್ಕೊಂಡಿದ್ದೀರಿ ಅದಷ್ಟು ಸ್ಯಾಂಪಲ್ಸ್ ನ ಕಳ್ಸಿಕೊಡಿ, ನಾವು ನಮ್ಮ ಸಂಬಂಧಪಟ್ಟ ತಾಂತ್ರಿಕ ವರ್ಗದವರಿಗೆ ಕಳಿಸ್ತೀವಿ, ಅವ್ರು ಅದನ್ನ ನೋಡಿ ಅದನ್ನ ಸರಿಪಡಿಸಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಖಂಡಿತ ದೊಡ್ಡ ಸಮಸ್ಯೆ.
1: ಸ್ಪಂದನ, ಆಕಾಶವಾಣಿ ಸ್ಪಂದನ ನಮ್ಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ, ನಾವು ಕೇಳಿದಾಗ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ನೀಡ್ತಿರಲ್ಲ ಸರ್, ಅದು ನಮ್ಗೆ ಖುಷಿ ಕೊಡುತ್ತೆ ಸರ್.
0: ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸ್ಪಂದನ ಇರುವಂತಹದ್ದು ಅಲ್ವಾ?
1: ಹೌದು ಸರ್.
0: ಈ ಒಂದು ಹಬ್ಬದ ಸಂದರ್ಭದಲ್ಲಿ ಯಾವ ಹಾಡನ್ನ ತಾವು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀರಾ ರೋಹಿತ್?
1: ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಅಂತ ಒಂದು ಚಿತ್ರ, ಅದರಲ್ಲಿ ನೀ ನಮ್ಮ ಗೆಲುವಾಗಿ ಬಾ ನಮ್ಮ ಬಿ ಆರ್ ಛಾಯಾ ಅವರು ಹಾಡಿರುವಂತಹ ಹಾಡು.

0: ರೋಹಿತ್ ಅವ್ರೆ, ಹಾಡನ್ನು ಕೇಳಿದ್ರಲ್ಲ, ಖುಷಿ ಆಯ್ತು ನಿಮ್ಗೆ?
1: ಖಂಡಿತ ಖುಷಿ ಆಯ್ತು ಸರ್.
0: ಮತ್ತೆ ನಿಮ್ಮ ಸಲಹೆ ಸೂಚನೆಗಳ ಬಗ್ಗೆ ಹಾಗೆ ಮುಂದುವರಿತಾ ಹೋದ್ರೆ ಇನ್ನ ಏನ್ ಹೇಳಕ್ ಇಷ್ಟಪಡ್ತಿರತಾವ್
1: ಸರ್? ಮತ್ತೆ ನಾನು ಒಂದಷ್ಟು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಒಂದಷ್ಟು ಹಾಡುಗಳ ಪಟ್ಟಿ ಕೊಟ್ಟಿದ್ದೀನಿ ಸರ್.
0: ಹೌದು, ಸರಿಸುಮಾರು ಒಂದು 50 ಹಾಡುಗಳ ಒಂದು ಪಟ್ಟಿಯನ್ನ ನೀವು ನಮ್ಗೆ ತಲುಪಿಸಿದ್ದೀರಾ.
1: ಹೌದು ಸರ್, ಈ ಮುಂಚೆ ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿತ್ತು ಸರ್, ನಮ್ಮದೇ ಬೆಂಗಳೂರು ವಾಹಿನಿಯಲ್ಲಿ ಪ್ರಸಾರ ಆಗಿ ಈಗ ನಮ್ಮಲ್ಲಿ ಸಿಗ್ತಾ ಇಲ್ಲ. ಬಹುಶಃ ತಾಂತ್ರೀಕರಣಕ್ಕೆ ವರ್ಗಾವಣೆ ಮಾಡುವಾಗ ಹಾಡುಗಳು ಕೈತಪ್ಪಿ ಹೋಗಿದೆ. ಸರ್, ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಬಂಗಾರದ ಕಳಶ, ಅದು ಗೀತಾ ಪುಷ್ಪದಲ್ಲಿ ನಾನೇ ಕೇಳಿದ್ದೀನಿ ಸರ್. ಮುಂಚೆ ನಮ್ಮಲ್ಲಿ ಗೀತಾ ಪುಷ್ಪ ಅಂತ ಕಾರ್ಯಕ್ರಮ ಬರ್ತಾ ಇತ್ತು, ಒಂದೇ ಚಿತ್ರದ ಎಲ್ಲ ಗೀತೆಗಳು ಸಾಯಂಕಾಲ 5:00 to 5:30 ಪ್ರಸಾರ ಆಗ್ತಾ ಇತ್ತು.
0: ಹೌದು,
1: ಅವಾಗ ನನ್ನ ಚಿತ್ರದ ಎಲ್ಲ ಹಾಡುಗಳನ್ನ ಮೊಟ್ಟ ಮೊದಲು ಕೇಳಿದ್ದು ನಾನು ಬೆಂಗಳೂರು ಆಕಾಶವಾಣಿಯಲ್ಲೇನೆ. ಆದ್ರೆ ಈಗ ಆ ಚಿತ್ರದ ಹಾಡುಗಳು ಬೇರೆ ಆಕಾಶವಾಣಿಗಳಲ್ಲಿದೆ, ನಮ್ಮಲ್ಲಿ ಸಿಗ್ತಾ ಇಲ್ಲ.
0: ಸರಿ, ನೀವು ಆ ಪಟ್ಟಿನಲ್ಲಿ ಸೇರಿಸಿ ಕಳಿಸಿದ್ರಾ ನೀವು ಹಿಂದೆ?
1: ಹೌದು ಸರ್, ಸೇರಿಸಿ ಕಳಿಸಿದೀನಿ ಸರ್, ಎಲ್ಲವನ್ನು ಸೇರಿಸಿದೀನಿ ಸರ್.
0: ನಾನು ಇಡೀ ಪಟ್ಟಿ ಏನು ಸರಿಸುಮಾರು ಒಂದು 50 ಹಾಡುಗಳನ್ನ ಪಟ್ಟಿ ಮಾಡಿ ನಮ್ಗೆ ಕಳಿಸಿದ್ರಿ, ಅದನ್ನ ನಮ್ಮ ಲೈಬ್ರರಿ ಸಿಬ್ಬಂದಿಗೆ ಅದನ್ನ ಕಳಿಸಿದೀವಿ, ನಮ್ಮ ಮ್ಯೂಸಿಕ್ ಲೈಬ್ರರಿ ಸಿಬ್ಬಂದಿಗೆ ಅದನ್ನ ಕಳಿಸಿದೀವಿ, ಒಂದು ಅಪ್ಡೇಟ್ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಏನು ಇಲ್ಲ ಅಂತ ಏನಂತ ಹೇಳಿದೀರಾ, ಆ ಹಾಡುಗಳೆಲ್ಲ ನಿಮ್ಗೆ ಕೇಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ.
1: ಮತ್ತೊಂದು ಜನಪ್ರಿಯ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಹಾಲುಜೆ ಎನ್ನುವ ಹಾಡು, ಆನೆಯ ಮೇಲೆ ಅಂಬಾರಿ ಕಂಡೆ ಅಂತ ಒಂದು ಹಾಡಿದೆಯಲ್ಲ ಸರ್, ಅದು ನಮ್ಮಲ್ಲಿ ಹಲವಾರು ಬಾರಿ ಪ್ರಸಾರ ಆಗಿದೆ ನಮ್ಮ ಆಕಾಶವಾಣಿಲಿ. ಇತ್ತೀಚೆಗೆ ಕೇಳಿದ್ರೆ ಕೇಳಿದಾಗ ಇಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ.
0: ಇಲ್ಲ, ನಾನ್ ಕೇಳದಂಗೆ ಕಡೆ ಸುಮಾರು ಸಲ ಅದು ಪ್ರಸಾರ ಆಗಿದೆ, ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಂದ್ಸಲ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ರೋಹಿತ್ ಅವರೇ.
1: ಜನಪ್ರಿಯ ಗೀತೆ ಸರ್, ಅದು ಬಹಳ ಜನಪ್ರಿಯ ಗೀತೆ, ಪ್ರಸಾರಕ್ಕೆ ಯೋಗ್ಯವಾದ ಗೀತೆನೂ ಕೂಡ ಅದು.
0: ಹೌದು, ರಾಜ್ಕುಮಾರ್ ಅವ್ರದ್ದು ಎಲ್ಲಾ ಗೀತೆಗಳು ಪ್ರಸಾರಕ್ಕೆ ಯೋಗ್ಯವಾದ ಗೀತೆಗಳೇನೆ ಅಲ್ವಾ? ಮತ್ತೆ ಈಗ ನಮ್ಮಲ್ಲಿ ಕೆಲವೊಂದು ಏನು ಈ ಕರಪ್ಟ್ ಅಂತ ಹೇಳ್ತೀವಿ, ಕಂಪ್ಯೂಟರ್ನ ಒಂದು ತಾಂತ್ರಿಕ ದೋಷದಿಂದ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ಹಾಡುಗಳು ಅದು ಪ್ರಸಾರಕ್ಕೆ ನಮ್ಗೆ ಕೈಗೆ ಸಿಗದೆ ಇರುತ್ತೆ. ಈಗ ನೀವೇನ್ ಪಟ್ಟಿನಲ್ಲಿ ಈ ಹಾಡುಗಳು ಏನ್ ಕೊಟ್ಟಿದ್ದೀರಿ ನಮ್ಗೆ, ಅಷ್ಟು ಹಾಡುಗಳನ್ನ ನಾವು ಅದನ್ನ ಸರಿಪಡಿಸೋದಕ್ಕೆ ನಾವು ಎಲ್ಲಾ ಸಂಬಂಧಪಟ್ಟದವ್ರಿಗೆ ನಾವು ಕಳಿಸಿದೀವಿ, ಅವರು ಅದನ್ನ ಸರಿಪಡಿಸ್ತಾರೆ. ನಾವು ಆದಷ್ಟು ಬೇಗ ಸರಿಪಡಿಸಿ ನಿಮ್ಗೆ ಕೇಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ
1: ಸರ್. ಮತ್ತೆ ಇನ್ನೊಂದು, ನಮ್ಮ ಕೇಳುಗರೊಬ್ರು ಈ ಮುಂಚೆ ಮೇಲ್ ಮಾಡಿದ್ರು ಸರ್, ಜನಪ್ರಿಯ ಗೀತೆ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಹೊಂಬಿಸಿಲು ಚಿತ್ರದ ಹಾಡು. ಅದು ಆಕ್ಚುಲಿ ಅದು ಆಡಿಯೋ ಇಂದ ಸೀಡಿಂಗ್ ಮಾಡುವಾಗ್ಲೂ ಎಲ್ಲಾ ಕಡೆ ಅದೇ ತರ ಪ್ರಸಾರ ಆಗ್ತದೆ, ಒಂದ್ ಪದ ಬಿಟ್ಟೋಗಿದೆ ಆ ಹಾಡಿನಲ್ಲಿ, ರಚಿಸುವ ನಾವು ಅನುದಿನ ಅಂತ ಬರ್ಬೇಕು. ಅದು ಮೈಸೂರು ಆಕಾಶವಾಣಿಯಲ್ಲಿ ಮಾತ್ರ ಸರಿಯಾಗಿ ಪ್ಲೇ ಆಗ್ತಾ ಇದೆ, ಅದು ಮೈಸೂರು ಆಕಾಶವಾಣಿಯಲ್ಲಿ ಯಾವುದೇ ತಪ್ಪುಗಳಿಲ್ಲದೆ ಪ್ರಸಾರ ಆಗ್ತಾ ಇದೆ. ಸಾಧ್ಯವಾದ್ರೆ ಅದೊಂದು ಹಾಡನ್ನ ಅಲ್ಲಿಂದ ತರಿಸಿ ಅಥವಾ ಬೇರೆ ನಿಮ್ಗೆಲ್ಲರೂ ಮೂಲಗಳಿಂದ ಹಾಡನ್ನ ತರಿಸಿ ಅದನ್ನ ಸರಿಯಾಗಿ ಪ್ರಸಾರ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಸರ್.
0: ಆಯ್ತು ರೋಹಿತ್ ಅವ್ರ, ಅದನ್ನ ಮೈಸೂರು ಅಥವಾ ಬೇರೆ ಬೇರೆ ನಮ್ಮ ಆಕಾಶವಾಣಿ ಕೇಂದ್ರಗಳಲ್ಲಿ ಎಲ್ಲಿರುತ್ತೋ ನೋಡಿ ಅದನ್ನ ತರಿಸಿ ನಾವು ನಮ್ಮ ಲೈಬ್ರರಿಗೆ ಅದನ್ನ ಅಪ್ಡೇಟ್ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಅದನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಯ್ತು ರೋಹಿತ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಈ ಒಂದು ಹಬ್ಬದ ಶುಭ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ರಿ. ರೋಹಿತ್ ಅವರೇ, ಕರೆ ಮಾಡಿದಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳು. ಕೇಳುಗ್ರೆ, ನೀವು ನಮಗೆ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ಇಮೇಲ್ ವಿಳಾಸ ಹೀಗಿದೆ, kannadavividbharati@gmail.com. ಹಾಗೂ ತಾವು ಪತ್ರ ಬರೀಬೇಕಾದ್ರೆ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸ್ಪಂದನ ಕಾರ್ಯಕ್ರಮ ಕೇಳಿದ ಎಲ್ಲ ವಿವಿಧ ಭಾರತಿ ಕೇಳುಗರಿಗೆ ಮತ್ತೊಮ್ಮೆ ಗಣೇಶ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.
2: ಇದುವರೆಗೂ ಸ್ಪಂದನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಕೆವಿ ಕೃಷ್ಣಪ್ಪ.
3: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
4: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಕರ್ನಾಟಕದಂತಹ ಕೃಷಿ ಅವಲಂಬಿತ ರಾಜ್ಯಗಳಲ್ಲಿ ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿರುವ

0: ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾಳುಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ನಡೆಸುತ್ತಿರುವ ಸಾರ್ವಜನಿಕ ಗಣಪತಿ ಉತ್ಸವಗಳಿಗೂ ಭರದ ಸಿದ್ಧತೆ ನಡೆಯುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಹಿಂದೂ ಮಹಾಸಭಾ ಗಣಪತಿ ಉತ್ಸವದ 82ನೇ ವರ್ಷದ ಆಚರಣೆಗೆ ಇಂದಿನಿಂದ ಸಿದ್ಧತೆ ನಡೆಯುತ್ತಿದೆ. ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ ಇದೇ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಸಿದ್ದರು. ಹಬ್ಬದ ಅಂಗವಾಗಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ಹಿನ್ನೆಲೆಯಲ್ಲಿ ಪಥ ಸಂಚಲನ ನಡೆಸಲಾಯಿತು. ಈ ಕುರಿತು ಮಾತನಾಡಿರುವ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಜಿಲ್ಲೆಯಾದ್ಯಂತ 3947 ಗಣಪತಿ ಪ್ರತಿಷ್ಠಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಮೇಲೂ ಕಣ್ಣಿಡಲಾಗಿದ್ದು ಇದಕ್ಕಾಗಿ ಪ್ರತಿ ಪೊಲೀಸ್ ಠಾಣೆಯಲ್ಲೂ ತಜ್ಞ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 2592 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಜಿಲ್ಲಾಡಳಿತ ಅಧಿಕೃತ ಅನುಮತಿ ನೀಡಿದೆ. ಮೂರ್ತಿ ವಿಸರ್ಜನೆಯ ವೇಳೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಒತ್ತು ನೀಡಲಾಗಿದ್ದು ಸಾರ್ವಜನಿಕರು ಹಾಗೂ ಗಣೇಶ ಮಂಡಳಿಯವರು ನಿಗದಿತ ಸ್ಥಳಗಳಲ್ಲಿ ಅಥವಾ ಸಂಚಾರಿ ವಾಹನಗಳಲ್ಲೇ ಮೂರ್ತಿಗಳನ್ನು ವಿಸರ್ಜಿಸುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ವಿವಿಧೆಡೆ ಮನೆ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪುರಾಣ ಪ್ರಸಿದ್ಧ ಹೊನ್ನಾವರದ ಇಡಗುಂಚಿ ಮಹಾಗಣಪತಿ ದೇವಸ್ಥಾನ ಹಾಗೂ ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇನ್ನು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಘ್ನ ನಿವಾರಕನ ದರ್ಶನ ಪಡೆಯುತ್ತಿದ್ದಾರೆ. ವಿಶೇಷ ಪೂಜೆ, ನೈವೇದ್ಯ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದೆ. ಜಿಲ್ಲೆಯ ವಿವಿಧ ಕಡೆಯಿಂದ ಭಕ್ತರು ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸಿದ್ಧ ಶೃಂಗೇರಿಯ ತೋರಣ ಗಣಪತಿ ಸೇರಿದಂತೆ ಜಿಲ್ಲೆಯ ಗಣೇಶನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರು ಮುಂಜಾನೆಯಿಂದಲೇ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 1181 ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು ನಗರ ವ್ಯಾಪ್ತಿಯಲ್ಲೇ 51 ಮೂರ್ತಿಗಳು ಪ್ರತಿಷ್ಠಾಪನೆಯಾಗಲಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ತಿಳಿಸಿದ್ದಾರೆ. ವಿಸರ್ಜನಾ ಮೆರವಣಿಗೆಗಳು ನಿಗದಿತ ದಿನದಂದು ಸಾಧ್ಯವಾದಷ್ಟು ಬೇಗ ಆರಂಭವಾಗಿ ರಾತ್ರಿ 11 ಗಂಟೆಯೊಳಗೆ ಪೂರ್ಣಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಗೌರಿ ಗಣೇಶ ಹಬ್ಬ ರಂಗೇರಿದ್ದು ಜಿಲ್ಲೆಯಲ್ಲಿ ಕನಿಷ್ಠ 3000ಕ್ಕೂ ಅಧಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯುವಕರು ಶ್ರದ್ಧಾಭಕ್ತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮತ್ತೊಂದೆಡೆ ಗೌರಿ ಹಬ್ಬವು ಸಹ ಹಿಂದೆ ಬಿದ್ದಿರುವುದರಿಂದ ಮಹಿಳೆಯರು ಹಾಗೂ ಯುವತಿಯರು ಗೌರಿ ಹಬ್ಬ ಆಚರಿಸಿ ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣಪತಿ ಉತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತವಾಗಿ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆನೆಗಳಾದ ಧನಂಜಯ, ಗೋಪಿ, ಮಹೇಂದ್ರ, ಏಕಲವ್ಯ, ಕಾವೇರಿ, ಚೈತ್ರ, ಶ್ರೀಕಂಠ ಆನೆಗಳು ಸೇರಿದಂತೆ ಒಟ್ಟು 12 ಆನೆಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದಸರಾ ಆನೆಗಳಿಗೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಡಿಗೆ ಸಂತೋಷ, ಸಮೃದ್ಧಿ ಹಾಗೂ ಉತ್ತಮ ಮಳೆಯಾಗಲಿ, ದಸರಾ ಉತ್ಸವ ಸುಸೂತ್ರವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದ್ದಾರೆ.
4: ಇವತ್ತು ಸಹ ದಸರಾದ ಆನೆಗಳೆಲ್ಲ ಬಂದಿರೋ ಕಾರಣ ಗಣಪತಿ ಉತ್ಸವದ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಆನೆಗಳಿಗೂ ಸಹ ಜಿಲ್ಲಾಡಳಿತ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಪೂಜೆ ಸಲ್ಲಿಸಲಾಯಿತು. ಎಲ್ಲ ನಾಡಿಗೆ ಸಂತೋಷ ನೀಡಲಿ, ಮಳೆ ಬರಲಿ.

0: ಪ್ರಾರ್ಥಿಸಲಾಯಿತು. ಅದೇ ರೀತಿ ದಸರಾನು ಸಹ ಸುಸಜ್ಜಿತವಾಗಿ ನಡೆದು ಹೋಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.
1: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 1492 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದ್ದು, ಹಬ್ಬದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ಧಾಭಕ್ತಿ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತದ ಅಂಗವಾಗಿ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು, ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಸಮುದಾಯ ಸಗಣಿಯಲ್ಲಿ ಪಿಳ್ಳೆರಾಯನನ್ನು ಪ್ರತಿಷ್ಠಾಪಿಸಿ ಮಗ್ಗಗಳಿಗೆ ಪೂಜೆ ಸಲ್ಲಿಸುವ ಆಚರಣೆ ವಿಶೇಷವಾಗಿದೆ. ದೊಡ್ಡಬಳ್ಳಾಪುರ ನಗರಸಭೆಯಿಂದ ಪರಿಸರ ಸ್ನೇಹಿಯಾಗಿ ಗಣೇಶೋತ್ಸವ ಆಚರಿಸುವಂತೆ ಪ್ರಚಾರ ಕೈಗೊಳ್ಳಲಾಗಿದೆ. ಗಣೇಶನ ಮೂರ್ತಿಗಳನ್ನು ಕೆರೆ, ಕುಂಟೆ ಮೊದಲಾದ ಜಲಮೂಲಗಳ ನೀರಿನಲ್ಲಿ ವಿಸರ್ಜನೆ ಮಾಡದಂತೆ ಸೂಚಿಸಲಾಗಿದ್ದು, ನಗರಸಭೆಯ ವತಿಯಿಂದ ಗಣೇಶ ಮೂರ್ತಿ ವಿಸರ್ಜನೆಗೆ ತಾತ್ಕಾಲಿಕ ಹೊಂಡ ಹಾಗೂ ಡ್ರಮ್ಗಳನ್ನು ಒಳಗೊಂಡ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಚತುರ್ಥಿಯ ಸಂಭ್ರಮ ಕಳೆಗಟ್ಟಿದ್ದು, ಇಂದು ಪ್ರತಿಯೊಂದು ಮನೆ ಹಾಗೂ ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪಿತ ಎನ್ನಲಾದ 13.5 ಅಡಿ ಎತ್ತರದ ಏಕಶಿಲಾ ಸಾಲಿಗ್ರಾಮ ಗಣೇಶನಿಗೆ ಬೆಳಗಿನ ಜಾವದಿಂದಲೇ ಮಹಾ ಅಭಿಷೇಕ ಸಹಸ್ರನಾಮ ಅರ್ಚನೆ ನೆರವೇರಿಸಲಾಗುತ್ತಿದೆ. ಹಬ್ಬದ ಪ್ರಯುಕ್ತ 5 ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವ ಮತ್ತು ಲಕ್ಷ್ಮೀ ಗಣಪತಿ ಉತ್ಸವಗಳಿಗೆ ಚಾಲನೆ ಸಿಕ್ಕಿದ್ದು, ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನೂತನ ದೇವಾಲಯ ಲೋಕಾರ್ಪಣೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಸುಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಬಸ್ಸು ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೋಟಗೆರೆ ಗ್ರಾಮದಲ್ಲಿ ಇಂದು ಮುಂಜಾನೆ ಕಾಡಾನೆ ದಾಳಿಗೆ ಸಿಲುಕಿ ಓರ್ವ ರೈತ ಮೃತಪಟ್ಟಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 2:40:35. ಇನ್ನ ಕಾರ್ಯಕ್ರಮ ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳನ್ನ ಆಲಿಸುವಂತಹ ಸಮಯ ಇಂದಿನ ಚಿತ್ರತಾನ ಕಾರ್ಯಕ್ರಮದ ಚಿತ್ರ ಅಮೆರಿಕ.

0: ಅಮೆರಿಕ ಅಮೆರಿಕ ಚಿತ್ರದ ಸುಂದರ ಗೀತೆಗಳೊಂದಿಗೆ ಇಂದಿನ ಚಿತ್ರದಾನ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. 3 ಗಂಟೆಗೆ ಸರಿಯಾಗಿ ಹಿಂದಿಯಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಚಂದನವನದ ಮುದ್ದು ಗಣಪ. ಕೇಳ್ತಾ ಇರಿ, ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: आप सुन रहे हैं विविध भारती राष्ट्रीय सेवा देश की सुरीली धड़कन. अगला कार्यक्रम सखी सहेली बस कुछ ही पलों में है.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ

ಗೌರಿ ಗಣೇಶ ಹಬ್ಬದ ಸಡಗರದಲ್ಲಿದ್ದರ ನಮ್ಮೆಲ್ಲ ಪ್ರೀತಿಯ ಕೇಳುಗರು, ಆತ್ಮೀಯರೇ, ಇಂದಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಏನು ಗೊತ್ತಾ? ನಮ್ಮ ಚಂದನವನದ ಮುತ್ತು ಗಣಪ.

1981ರಲ್ಲಿ ಬಿಡುಗಡೆಯಾದಂಥ ಅಪರೂಪದ ಕನ್ನಡ ಪೌರಾಣಿಕ ಸಾಮಾಜಿಕ ಚಿತ್ರವಾದಂಥ ಗಣೇಶನ ಮಹಿಮೆ ಚಿತ್ರದ ಒಂದು ಸುಂದರ ಗೀತೆಯನ್ನ ಕೇಳಿದ್ರಿ ಆತ್ಮೀಯರು. ಈ ಒಂದು ಸಿನಿಮಾದಲ್ಲಿ ಒಬ್ಬ ಬಡ ರೈತನಾದಂಥ ರಾಮಪ್ಪ ಮತ್ತೆ ಗೌರಿ ದಂಪತಿಗೆ ಗಣೇಶ ಹಬ್ಬದ ದಿನ ಹೊರದಲ್ಲಿ ಉಳುಮೆ ಮಾಡುವಾಗ ಒಂದು ಗಣೇಶನ ವಿಗ್ರಹ ಸಿಕ್ಕುತ್ತೆ. ಆ ವಿಗ್ರಹವನ್ನ ಮನೆಗೆ ತಂದು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಅವರ ಬಡತನ ನೀಕಿ ಅದೃಷ್ಟ ಕುಲಾಯಿಸುತ್ತೆ, ಶ್ರೀಮಂತರಾಗ್ತಾರೆ. ಆದರೆ ಅವರ ಮಗ ಗಣೇಶನಿಗೆ ದೇವರ ಮೇಲೆ ಮತ್ತು ವಿಘ್ನ ವಿನಾರಕನ ಮೇಲೆ ಭಕ್ತಿ ಇರೋದಿಲ್ಲ. ಇದು ಮುಂದೆ ಅವರ ಜೀವನದಲ್ಲಿ ಬರುವಂತ ನಾನಾ ಸಮಸ್ಯೆಗಳಿಗೆ ಎಡೆ ಮಾಡಿಕೊಳ್ಳುತ್ತೆ, ಒಂದು ರೋಚಕ ತಿರುವುಗಳು ಸಹ ಎದುರಾಗುತ್ತೆ. ಇದು ಈ ಗಣೇಶನ ಮಹಿಮೆ ಚಿತ್ರದ ಒಂದು ಪುಟ್ಟ ಸಾರಾಂಶ. ಇಂತಹ ಗಣಪನ ಸಿನಿಮಾಗಳ ಕುರಿತಾಗಿ ಒಂದು ಚಿಕ್ಕ ಮಾಹಿತಿ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ನೀವು ಸಹ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಬಹುದು. 9483910294830019 ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗಣಪನ ಆ ಚಿತ್ರ ಯಾವುದು, ಆ ಸಿನಿಮಾ ಯಾವುದು, ನೀವು ಮೆಚ್ಚಿದಂತಹ ಗಣಪನ ಸಿನಿಮಾ ಯಾವುದು ಅನ್ನೋದರ ಕುರಿತಾಗಿ ಒಂದು ಪುಟ್ಟ ಸಂದೇಶವನ್ನು ನಮಗೆ ಕಳಿಸ್ಕೊಡಿ. ನಿಮ್ಮ ಸಂದೇಶಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. ಎಲ್ಲೂ ಹೋಗಬೇಡಿ, ಕೇಳ್ತಾ ಇರಿ ಸ್ಟೇ ಟ್ಯೂನ್. 102.1

ಅವನಿಯೆಲ್ಲ ಕೇಳಿ ತುಂಬಿ ಸರಿಯಲಿ ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವು ನಿನ್ನ ಕೇಳಿ ತುಂಬಿ ಸರಿಯಲಿ ನಮ್ಮ ಮನವು

ಚಂದನವನದ ಮುದ್ದು ಗಣಪನ ಸಿನಿಮಾಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಇನ್ನು ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ಯಾವ ಚಿತ್ರದಿಂದ ಅಂತ ಹೇಳಿದ್ರೆ ಗಣೇಶ ಸುಬ್ರಹ್ಮಣ್ಯ. ಈ ಸಿನಿಮಾ ಬಿಡುಗಡೆಯಾಗಿದ್ದು 1992. ಈ ಹಾಡಿನ ನಂತರ ಇದರ ಪುಟ್ಟ ಸಾರಾಂಶವನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾರ್ಯಕ್ರಮದಲ್ಲಿ ನೀವು ಸಹ ನಮ್ಮೊಟ್ಟಿಗೆ ಭಾಗಿಯಾಗಬಹುದು. ನಿಮ್ಮ ಮೆಚ್ಚಿನ ಗಣಪನ ಕುರಿತಂತಹ ಇರುವ ಆ ಸಿನಿಮಾ, ಇಷ್ಟಾದ ಸಿನಿಮಾ ಯಾವುದು ಅನ್ನೋದನ್ನ ಸಂದೇಶದ ಮುಖಾಂತರ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029.

ಕೇಳ್ತಾ ಇದ್ರೇನೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಗಣೇಶ ಸುಬ್ರಹ್ಮಣ್ಯ 1992 ಬಿಡುಗಡೆಯಾದಂಥ ನಮ್ಮ ಕನ್ನಡದ ಜನಪ್ರಿಯ ಹಾಸ್ಯ ಚಲನಚಿತ್ರ ಅಂತಾನೆ ಹೇಳ್ಬೋದು. ಖ್ಯಾತ ನಿರ್ದೇಶಕ ಹೆಚ್ ಎಸ್ ಪಣಿ ರಾಮಚಂದ್ರ ಅವರ ನಿರ್ದೇಶನದಲ್ಲಿ ಮೂಡು ಬಂದಂಥ ಈ ಸಿನಿಮಾ ನಿಜವಾಗ್ಲೂ ಪ್ರೇಕ್ಷಕರಿಗೆ ಭರಪೂರ ಮನೋರಂಜನೆಯನ್ನು ನೀಡಿದಂಥ ಕ್ಲಾಸಿಕ್ ಕಾಮಿಡಿ ಸಿನಿಮಾಗಳಲ್ಲಿ ಒಂದು. ತಮ್ಮ ತಂದೆ ಬ್ರಹ್ಮಚರ್ಯ ಬೋಧನೆಗಳನ್ನು ನಂಬಿ ಜೀವನದಲ್ಲಿ ಏನನ್ನಾದರೂ ಸಾಧಿಸೋವರೆಗೂ ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡಿದಂಥ ಇಬ್ಬರು ಸಹೋದರರಾದಂಥ ಗಣೇಶ ಮತ್ತು ಸುಬ್ರಹ್ಮಣ್ಯ ಇವರ ಸುತ್ತ ಈ ಒಂದು ಕಥೆ ಸಾಗುತ್ತೆ. ಬಾಡಿಗೆ ಮನೆ ಹುಡುಕುವಂಥ ಪ್ರಕ್ರಿಯೆಯಲ್ಲಿ ಅವರು ಎದುರಿಸುವಂಥ ತಮಾಷೆಯ ಸನ್ನಿವೇಶಗಳು ಮತ್ತು ಅದಾದ ಮೇಲೆ ಅವರ ಜೀವನದಲ್ಲಿ ಬರುವಂಥ ತಿರುವುಗಳೇ ಈ ಗಣೇಶ ಸುಬ್ರಹ್ಮಣ್ಯ ಈ ಸಿನಿಮಾದ ಮುಖ್ಯವಾದಂಥ ಕಥಾ ಹಂದರ. ಈ ಚಿತ್ರದಲ್ಲಿ ತಾರಾಗಣದಲ್ಲಿದ್ದವರು ಅನಂತನಾಗ್, ರಮೇಶ್ ಭಟ್, ಮುಖ್ಯಮಂತ್ರಿ ಚಂದ್ರು, ಬ್ಯಾಂಕ್ ಜನಾರ್ದನ್, ಮಾನಸ, ಶಿವರಾಮ್ ಹಾಗೆ ಹೇಮಾ ಚೌಧರಿ ಅವರು. ಈ ಒಂದು ಸಿನಿಮಾದ ಮತ್ತೊಂದು ಸುಂದರ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಆತ್ಮೀಯರೇ, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು. ನಮ್ಮ ಚಂದನವನದ ಮುದ್ದು ಗಣಪನ ಸಿನಿಮಾಗಳ ಕುರಿತಾಗಿ ಮಾತಾಡ್ಬೋದು. ನಿಮ್ಮಿಷ್ಟದ ಆ ಚಿತ್ರ ಯಾವುದು ಅನ್ನೋದನ್ನ ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029. ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪರಿಮಳ.

0: ಒಬ್ಬ ಸಿಪಾಯಿ.
1: ಅಯ್ಯೋ ಬ್ರಹ್ಮಚರ್ಯ, ಬ್ರಹ್ಮಚರ್ಯ ವರವನ್ನ ನೀಡಿರುವಂತಹ ಹಾಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಇರುವಂತಹ ಗಣಪತಿಗೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ. ಈ ಹಾಡನ್ನು ಹಾಕಿದಿರಲ್ಲ ಮೇಡಮ್, ಏನನ್ಕೊಳ್ಳಲ್ಲ ನಮ್ಮ ಗಣಪ ಅಂತ ಕೇಳ್ತಾ ಇದ್ರೆ ನಮ್ಮ ಕೇಳುಗರೊಬ್ರು. ಪರವಾಗಿಲ್ಲ, ಗಣೇಶ ಸುಬ್ರಹ್ಮಣ್ಯ ಸಿನಿಮಾದಲ್ಲಿ ಹೇಗೆ ಹೆಂಡತಿಯ ಅವಶ್ಯಕತೆ ಇದೆ, ಹೆಂಡತಿ ಇದ್ರೆ ಹೇಗೆ ಜೀವನ ಸಾಗುತ್ತೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಪ್ರಸಾರ ಮಾಡಿದಂತಹ ಹಾಡಿದು. ನರಸಿಂಹ ನಾಯಕ್ ಅವರ ರಚನೆಯ ಹಾಡು, ತುಂಬಾ ಚೆನ್ನಾಗಿತ್ತಲ್ವಾ. ಇನ್ನು ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟು ಹೇಳ್ತಿದ್ದಾರೆ, ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಶ್ವಥ್ ಅವರು ಮುಂಬೈಯಲ್ಲಿ ಬೃಹತ್ ಗಣಪತಿಯನ್ನ ಮೆರವಣಿಗೆ ಮಾಡೋ ಅಂತ ದೃಶ್ಯದಲ್ಲಿ ಅವರು ಭಾಗವಹಿಸ್ತಾರೆ. ಆ ಗಣಪತಿಯಲ್ಲಿ ವಜ್ರಗಳನ್ನ ಇಟ್ಟು ಪೂಜೆ ಮಾಡೋ ಅಂತ ನೆಪದಲ್ಲಿ ಆ ವಜ್ರವನ್ನ ಸಾಗಿಸ್ತಾರೆ. ಇದು ಈ ಒಂದು ದೃಶ್ಯ ನನಗೆ ಇಷ್ಟ ಮೇಡಮ್ ಅಂತ ಹೇಳ್ತಿದ್ದಾರೆ ಹೆಬ್ಬಾಳದ ರಮೇಶ್ ಅವರು. ಇನ್ನು ಕಾರ್ಯಕ್ರಮ ಕೇಳ್ತಾ, ಗೌರಿ ಗಣೇಶ ಈ ಒಂದು ಸಿನಿಮಾ ನನಗೆ ತುಂಬಾ ಇಷ್ಟವಾದಂತಹ ಸಿನಿಮಾ ಅಂತ ಹೇಳ್ತಿದ್ದಾರೆ ಯೋಗೇಶ್ ಎಂಸಿ ಅವರು, ಮುಕ್ಕಡಹಳ್ಳಿ ಚಾಮರಾಜನಗರ ಇಲ್ಲಿಂದ. ಇನ್ನು ನಮಗೆ ಮರ್ಯಾದೆ ಮಹಲು ಈ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ, ಓಂಕಾರ ಗಣಪತಿ ಅಂತ. ಈ ಹಾಡು ತುಂಬ ಇಷ್ಟ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತರೀಕೆ

ಇಂದ ವಿರೂಪಾಕ್ಷ ಅವರು ಸಂದೇಶವನ್ನ ಕಳ್ಸಿಕೊಟ್ಟು, ಇನ್ನು ರಮೇಶ್ ಅವರು ಸರ್ವೆ ಸಂದೇಶವನ್ನ ಕಳ್ಸಿಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ನಾಗರತ್ನ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ, ಕಳಸಾಪುರದ ಹುಡುಗರು ಈ ಸಿನಿಮಾ ಇಷ್ಟ ಆಗುತ್ತೆ, ಯಾಕಂದ್ರೆ ಅದರಲ್ಲಿ ಮಕ್ಕಳನ್ನ ಸದಾಕಾಲ ನಮ್ಮ ಗಣಪ ಕಾಪಾಡುವಂತ ರೀತಿ ಮನಸ್ಸಿಗೆ ಬಹಳ ಖುಷಿ ಕೊಡುತ್ತೆ. ಜೈ ಗಣೇಶ ಅಂತ ಹೇಳ್ತಿದ್ದಾರೆ. ಹೌದಲ್ವಾ, ನನಗೂ ಕೂಡ ಈ ಸಿನಿಮಾ ತುಂಬಾ ಇಷ್ಟವಾಗುತ್ತೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪರಿಮಳ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಚಂದನವನದ ಮುದ್ದು ಗಣಪನ ಕುರಿತಾಗಿ. 1990 ಬಿಡುಗಡೆ ಆದಂತಹ ಮತ್ತೊಂದು ಗಣಪನ ಸಿನಿಮಾ ಅಂತ ಹೇಳಿದ್ರೆ ಗಣೇಶನ ಮದುವೆ.

0: ನಮ್ಮ ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ಅತ್ಯುತ್ತಮ ಹಾಸ್ಯ ಸಿನಿಮಾಗಳಲ್ಲಿ ಒಂದು ಗಣೇಶನ ಮದುವೆ. ಹೆಚ್ ಎಸ್ ಪಣಿ ರಾಮಚಂದ್ರ ಅವರು ನಿರ್ದೇಶನ ಮಾಡಿದಂತಹ ಈ ಸಿನಿಮಾದ ತಾರಾಗಣದಲ್ಲಿ ಇದ್ದವರು ಅನಂತನಾಗ್, ವಿನಯಾ ಪ್ರಸಾದ್, ಮುಖ್ಯಮಂತ್ರಿ ಚಂದ್ರು ಹಾಗೆ ರಮೇಶ್ ಭಟ್. ಈ ಒಂದು ಸಿನಿಮಾದ ಒಂದು ಪುಟ್ಟ ಕತೆ ಏನಪ್ಪ ಅಂತ ಹೇಳಿದ್ರೆ, ಪುಟ್ಟದಾಗಷ್ಟೇ ಹೇಳ್ಬೋದು, ಯಾಕಂದ್ರೆ ಸಿನಿಮಾನೇ ನೋಡಬೇಕು ಈ ಒಂದು ಕಥೆಯನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ, ಒಂದೇ ವಠಾರದಲ್ಲಿ ವಾಸ ಮಾಡುವಂಥ ನಾಯಕ ಗಣೇಶ ಮತ್ತು ಮನೆಯ ಮಾಲೀಕ ರಮಣಮೂರ್ತಿ ಇವರ ಮಧ್ಯ ನಡೆಯುವಂಥ ಜಿದ್ದಾಜಿದ್ದಿ, ಗಣೇಶ ಮತ್ತು ಆದಿಲಕ್ಷ್ಮಿ ನಡುವೆ ಇರುವಂಥ ಪ್ರೇಮ, ಮತ್ತು ಆಕೆಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಗಣೇಶ ಓಡುವಂಥ ಉಪಾಯಗಳು, ಇದರ ಸುತ್ತ ಸಾಗುವಂಥ ಸಿನಿಮಾ ನಿಜವಾಗ್ಲೂ ನಗೆಯ ಬುಗ್ಗೆಯನ್ನು ಪ್ರೇಕ್ಷಕರಲ್ಲಿ ಎಬ್ಬಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
1: ಶುದ್ಧ ಅರಸಿಕ ಬೆಳಗಾಗ್ತಿದ್ದಾಗೆ ನಾದ ಸ್ವರ ಹಾಕಿ ಸುಂದರವಾದ ಕನಸನ್ನು ಹಾಳು ಮಾಡ್ಬಿಡ್ತಾರೆ. ಗಣೇಶನಿಗೆ ಅವನಿಗೆ ಸರಿಯಾಗಿ ಮಾಡಿಸ್ಬೇಕು. ಮನೆ ಹಾಳಾಗ ಮನುಷ್ಯನ ನಿದ್ದೆ ಬರೋದೇ ನಾಲ್ಕನೇ ಜಾವದಲ್ಲಿ, ಅದನ್ನು ಹಾಳು ಮಾಡ್ಬಿಡ್ತಾನೆ. ಅವಾಗ ಸರಿಯಾಗಿ ಬುದ್ಧಿ ಹೇಳ್ಬಾರ್ದೇನ್ರಿ?
2: ಹೇಳ್ಬೋದು ಅಂತಿತ್ತ, ಅವನ ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರೆ ನಮ್ಮನ್ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ, ಪಾತ್ರೆ ಪಡಿಗೆ ಎಲ್ಲ ಹೊರಗಡೆ ಹಾಕ್ಬಿಟ್ರೆ.
1: ನಿಮ್ ಪುರಾಣನ ಇದಕ್ಕೆಲ್ಲ ಗಣೇಶನೇ ಸರಿ.
3: ಏನ್ ಬಂದಿ ದೊಡ್ಡ ರೋಗ, ದೇಶನೇ ಹಾಯಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಇವ್ನು ಬೆಳಗ್ಗೆ ಜೋರಾಗಿ ಎಡಿ ಹಾಕ್ಬಿಡ್ತಾನೆ, ಇವ್ನು ಏನ್ ಮಾಡೋದು? ಇದು ಗಣೇಶನೇ ಕರೆ. ಏನ್ರಿ ನೀವು ಗಣೇಶನ ಎತ್ಕಟ್ಟಾಗ ಬಂದ್ರ?
4: ಗಣೇಶ ಇನ್ನು ಹೇಳಿಲ್ವಾ?
5: ಅವನಿಗೆ ಇದ್ರ ಹತ್ತರಷ್ಟು ವಾಲ್ಯೂಮ್ ಕೊಟ್ರು ಅವನ ನಿದ್ದೆಗೆ ಭಂಗ ಬರಲ್ಲ,
6: ಅದಕ್ಕೆ ಶಾಸ್ತ್ರೀಯ ಪ್ರಯತ್ನ ಪಡ್ತಾ ಇದ್ದಾನೆ.
7: ಗಣೇಶ ಗಣೇಶ
4: ಗಣೇಶ ಎತ್ತ
5: ಇಲ್ಲ, ನನ್ ಕೈಲ ಆಗ್ಲಿಲ್ಲ.
4: ನಾನ್ ಬಂದೆ ಪಸ್ಲ.
5: ಬೇಡ ಶಂಕರ್, ನೀವು ಬನ್ನಿ ಆ ಕಡೆ.
8: ಭೂಕಂಪ ಅಲ್ವಾ, ಪ್ರಳಯ ಪ್ರಳಯ ಆಗ್ತಾ ಇದೆ ಇಲ್ಲಿ. ಆ ಓನರ್ ಬೆಳಿಗ್ಗೆನೆ ಎದ್ದು ಸ್ಪೀಕರ್ ನ ಇಷ್ಟು ದೊಡ್ಡದಾಗಿ ಹಾಕಿದಾನೆ. ವಟಾರ್ದವರೆಲ್ಲರೂ ನಿದ್ದೆ ಬರ್ತಾ ಇಲ್ಲ ಅಂತ ನಮ್ಮ ಮನೆ ಮುಂದೆ ಗೇರ್ ಹಾಕಿದ್ದಾರೆ ಗೊತ್ತಾ?
9: ಅದಕ್ಕೆ ನಾನೇನ್ ಮಾಡ್ಬೇಕು?
8: ನೀನು ಚಂಡ ಶಾಸನಂಗ್ ರೋಪ್ ಹಾಕಿ ಆ ಬಡ್ಡಿ ಮಗನಿಗೆ ಬೈದು ಕಿವಿ ಕಿತ್ತೋಗ್ತಾ ಇರೋ ಆ ಶಬ್ದ ನೀನಾದ್ರೂ ನಿಲ್ಸೋ.
9: ಆ ಕೆಲಸ ನಾನ್ ಮಾಡೋಲ್ಲ, ನೀನ್ ಮಾಡು.
8: ನನ್ ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ವೋ, ವಟಾರದಲ್ಲಿ ಯಾರಾದ್ರೂ ಒಬ್ರು ಹೆಸರು ತಗೋಬೇಕು. ನೀನಾಗ್ಲೇ ಜಗಳಗಂಟ, ವಡ್ಡ, ಹೊರಟ, ಅನಾಗರಿಕ ಅಂತ ಹೆಸರು ತಗೊಂಡಿದ್ಯಾ? ಒಬ್ರು ಕೆಟ್ಟ ಹೆಸರು, ಒಬ್ರು ಒಳ್ಳೆ ಹೆಸರು ತಗೊಂಡಾಗ ಮಾತ್ರ ಪ್ರಪಂಚದಲ್ಲಿ ಕೆಲಸ ಗೆಲ್ಲಕ್ಕಾಗೋದು.
4: ಅಷ್ಟು ರಮಣಮೂರ್ತಿಯವ್ರನ್ನ ಎದುರಿಸೋ ಧೈರ್ಯ ಇರೋದು ನಿಮ್ಮೊಬ್ರಿಗೆ ತಾನೇ ಗಣೇಶ? ಈ ಇಡೀ ವಠಾರದಲ್ಲಿ ನಿಜವಾದ ಗಣಸು ಅಂತೆ ನೀವೊಬ್ರೇ ತಾನೇ ಗಣೇಶ?
10: ಆ ಚಂಡ ಶಾಸನ ರಮಣ ಮೂರ್ತಿಯ ಸೌಟ್ಟಿ.

0: ಮಾತಾಡ್ತಿದ್ದೀರಾ? ಇಲ್ಲಿ ಯಾರು ಕಿವುಡ್ರಿಲ್ಲ.
1: ಕಿವುಡ್ರ ಅಲ್ಲದೆ ಹೋಗಿದ್ರೆ ಸ್ಪೀಕರ್ ಬೇರೆ ಅಲ್ಲೇ ಇದ್ದು ಅಷ್ಟು ಜೋರಾಗಿ ರೇಡಿಯೋ ಹಾಕ್ತಿದ್ರ?
2: ಸ್ಪೀಕರ್ ಜೋರಾಗಿ ಹಾಕಿದ್ದು ನಾವ್ ಕಿವುಡ್ರು ಅಂತ ಅಲ್ಲ, ನಮ್ಮ ಮನೇಲಿ ಬಾಡಿಗೆ ಇರೋರೆಲ್ಲ ಸೋಂಬೇರಿಗಳು ಅಂತ. ಅಲ್ದೆ ಇನ್ನೇನು, ಬೆಳಿಗ್ಗೆ 8 ಕಾಲಾದ್ರೂ ಒಳ್ಳೆ ಏಸರು ಗತ್ತುಗಳ ತರ ಕಾಲ್ ಚಾಚ್ಕೊಂಡು ಬಿದ್ಕೊಂಡಿರ್ತೀರ ನೋಡಿ. ಸೂರ್ಯೋದಯದ ಹೊತ್ತಿನಲ್ಲಿ ಯಾರು ಕಾಲ್ ಚಾಚ್ಕೊಂಡು ಮಲಗಿರಬಾರ್ದು, ಇದು ಈ ವಾಟರ್ ಕಂಡೀಷನ್. ಮುಂಜಾನೆ ಹೊತ್ತಿನಲ್ಲಿ ಮನೇಲಿ ಮಂಗಳವಾದ್ಯ ಮಳಗೋದು ಶುಭ ಶ್ರೇಯಸ್ಸು. ಇದೆಲ್ಲ ಇಷ್ಟ ಇದ್ರೆ ಇರಿ, ಇಲ್ದಿದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ.
3: ಓಹೋ, ಸ್ಪೀಕರ್ ನ ವಾಲ್ಯೂಮ್ ಜೋರ್ ಮಾಡಿದ್ದಕ್ಕೆ ಈ ಜಗಳನ
1: ಮತ್ತೆ
3: ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಜಗಳನ. ನಮ್ಮ ರಮಣ ಮೂರ್ತಿ ಅವ್ರನ್ನ ಏನ್ ತಿಳ್ಕೊಂಡಿದ್ಯಾ? ಇವರ ಮನಸ್ಸು ಮೌಂಟ್ ಎವರೆಸ್ಟ್ ಗಿಂತ ದೊಡ್ಡದು ಕಣು, ಇವರ ಹೃದಯ ಅಟ್ಲಾಂಟಿಕ್ ಸಾಗರಕ್ಕಿಂತ ದೊಡ್ಡದು ಕಣು.
2: ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರು ನೀನು ಒಬ್ಬನ ಕಣ.
3: ಕೇಳ್ದೇನೋ ಗಣೇಶ, ಈಗಲಾದ್ರೂ ನಿನ್ಗೆ ಗೊತ್ತಾಯ್ತಾ ಅವ್ರೆಂದ್ರು ಅಂತ? ಶಾಂತಿಯಿಂದ ಅವ್ರ ಹತ್ರ ಹೋಗಿ, ಏನ್ರಿ ರಮಣ ಮೂರ್ತಿ

0: ಹಿಡಿದೋಯ್ತು. ರೇಡಿಯೋನಾದ್ರೂ ಕಣ.
1: 7:10 ಪ್ರದೇಶ ಸಮಾಚಾರ, 8:20 ಕುಮಾರಿ ಶ್ರುತಿಯವರಿಂದ ಭಾವಗೀತೆಗಳು.
0: 8:20 ಕುಮಾರಿ ಶ್ರುತಿಯಿಂದ ಭಾವಗೀತೆಗಳು. ಶಾಸ್ತ್ರಿ, ಇವತ್ತು ನಾನು ಧನ್ಯ ಕಣೋ. ಆ ರಮಣ ಮೂರ್ತಿಯಿಂದ ಇಡೀ ದಿವಸ ನನ್ನ ಮೂಡ್ ಕೆಟ್ಟೋಗುತ್ತೆ ಅನ್ಕೊಂಡಿದ್ದೆ. 8:20 ಕುಮಾರಿ ಶ್ರುತಿಯಿಂದ ಭಾವಗೀತೆಗಳಂತೆ ನನ್ನ ಹೃದಯ ಮನಸ್ಸು ಎಲ್ಲ ತುಂಬುತ್ತೆ. ಅದನ್ನ ಟೇಪ್ ಮಾಡ್ಬೇಕು ಕಣ.
2: ಗಣೇಶ, 8:20 ಆಯ್ತಿದ್ದಳು.
1: ಈಗ ಕುಮಾರಿ ಶ್ರುತಿಯವರಿಂದ ಭಾವಗೀತೆಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಮ್ಮ ಚಂದನವನದ ಮುದ್ದು ಗಣಪನ ಕುರಿತಾಗಿ. ಗಣೇಶನ ಗಲಾಟೆ. 1995 ಬಿಡುಗಡೆ ಆದಂತಹ ಗಣೇಶನ ಗಲಾಟೆ ಚಿತ್ರದ ಒಂದು ಸುಂದರ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ನಿರ್ದೇಶಕ ಫಡಿ ರಾಮಚಂದ್ರ ಅವರಿಗೂ ಗಣೇಶನಿಗೂ ಅದೇನೋ ಒಂದು ಬಿಡಿಸಲಾಗದ ನಂಟು ಅಂತ ಅನ್ಸುತ್ತೆ. ಅವರದಿ ನಿರ್ದೇಶನದ ಮತ್ತೊಂದು ಸಿನಿಮಾ ಗಣೇಶನ ಗಲಾಟೆ ಚಿತ್ರದ ಗೀತೆಯೊಂದನ್ನ ಕೇಳಿದ್ರಿ ಆತ್ಮೀಯರೇ. ಈ ಸಿನಿಮಾದ ಮುಖ್ಯ ತಾರಾಗಣದಲ್ಲಿದ್ದವರು ಶಶಿಕುಮಾರ್ ಹಾಗೆ ಸಿತಾರ. ಸಾಲದ ಶೂಲದಲ್ಲಿದ್ದಂತಹ ಗಣೇಶ ಅಂದ್ರೆ ಸಿನಿಮಾದ ಹೀರೋ ತನ್ನ ಹೆಂಡತಿಗೆ ವಿಮೆ ಹಣ ಬರಲಿ ಅಂತ ಹೇಳಿ ಆತ್ಮಹತ್ಯೆಯ ಯೋಜನೆಯನ್ನ ಮಾಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆತನ ಹೆಂಡತಿಗೆ ಲಾಟ್ರಿ ಹೊಡೆಯುತ್ತೆ. ನಂತರ ಗಣೇಶನಿಗೆ ಎದುರಾಗುವಂತ ರೋಚಕ ತಿರುವುಗಳೇ ಈ ಗಣೇಶನ ಗಲಾಟೆ ಸಿನಿಮಾದ ಕಥಾ ಹಂದರ. ಈ ಸಿನಿಮಾದ ಮತ್ತೊಂದು ಸುಂದರ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನೀವು ಸಹ ನಮ್ಮೊಟ್ಟಿಗೆ ಭಾಗವಹಿಸಬಹುದು. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಮೆಚ್ಚಿನ ಗಣೇಶನ ಆ ಒಂದು ಸುಂದರ ಸಿನಿಮಾ ಯಾವುದು ಅನ್ನೋದನ್ನ ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9483091209 9483091029. ಈ ಸಂಖ್ಯೆಗೆ ಬೇಕ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳು ಹರಿದು ಬರಲಿ.

0: 4:45 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ. ಕೇಳ್ತಾ ಕೇಳ್ತಾ ಗಗನ್ ರಾಜ್ಕುಮಾರ್ ಅವರು ಮಾರಿಕಣಿವೆ ಹಿರಿಯೂರು ತಾಲೂಕಿನ ಸಂದೇಶವನ್ನ ಕಳಿಸ್ಕೊಟ್ಟು ಗಣೇಶ ಸುಬ್ರಹ್ಮಣ್ಯ ಚಿತ್ರ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ದಾರೆ. ಇನ್ನು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ವಿರೂಪಾಕ್ಷಪ್ಪ ಕಾವ್ಯ, ಗೌರಿ ರೇಣುಕಾ, ರುದ್ರಪ್ಪ ಅವರು ಇಂದ್ರಗಿಯಿಂದ. ಇವರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಕೊಡ್ತಾ ಇದ್ರೆ ಧನ್ಯವಾದಗಳು ನಿಮಗೂ ಸಹ ಹಬ್ಬದ ಶುಭಾಶಯಗಳು. ಇನ್ನು ಭಾಗ್ಯಲಕ್ಷ್ಮಿ ಅವರು ಹೊಸಪಾಳಿನ ಸಂದೇಶವನ್ನ ಕಳಿಸ್ಕೊಟ್ಟು ಗಣೇಶನ ಮದುವೆ ಚಿತ್ರದ ಹಾಡುಗಳು ಇಷ್ಟವಾಯಿತು ಮೇಡಮ್ ಅಂತ ಹೇಳ್ತಿದ್ದಾರೆ. ಇನ್ನು ಚೆನ್ನಪ್ಪ ಅವರು ಜೆಪಿ ನಗರದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅನುಷ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದ್ದೀನಿ, ನನಗೆ ಗಣೇಶನ ಗಲಾಟೆ ಮೂವಿ ತುಂಬಾ ಇಷ್ಟ. ಆ ಚಿತ್ರದ ಹಾಸ್ಯ ಮತ್ತೆ ಸಂಸಾರದ ಸನ್ನಿವೇಶಗಳು, ಹೆಂಡತಿಯ ಇಷ್ಟವನ್ನ ಪೂರೈಸೋದಕ್ಕೆ ಗಂಡ ಮಾಡುವಂತಹ ಪ್ರಯತ್ನದಲ್ಲಿ ಸಫಲವಾಗುವಂತಹ ಗಂಡ ಹೆಂಡತಿ ಬಾಂಧವ್ಯವನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೈಕುಮಾರ್ ಅವರು ದಾಸನಹಳ್ಳಿ ಇಲ್ಲಿಂದ. ಧನ್ಯವಾದಗಳು. ಹೌದಲ್ವಾ, ಫಣಿ ರಾಮಚಂದ್ರ ಅವರ ಸಿನಿಮಾಗಳೇ ಹಾಗೆ, ಅದರಲ್ಲಿ ಒಂದು ಮುಖ್ಯವಾದಂತಹ ನೀತಿ ಇರುತ್ತೆ, ರೀತಿ ಇರುತ್ತೆ, ಹಾಗೆ ತಮಾಷೆ ಇರುತ್ತೆ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಸಿನಿಮಾದ ಒಂದು ಆಡಿಯೋ ಕ್ಲಿಪ್ ನಿಮಗಾಗಿ ಮೂಡಿ ಬರ್ತಾ ಇದೆ.
1: ಜಗವೇ ಒಂದು ನಾಟಕ ರಂಗ, ಜನರೆಲ್ಲ ಅದರ ಪಾತ್ರಧಾರಿಗೆ. ಹೌದಲ್ವಾ, ಹುಟ್ಟು ಸಾವು ಇವೆರಡರ ನಡುವೆ ಇರೋ ಈ ಜೀವನದ ಜಂಜಾಟನ ಎದುರಿಸೋದಕ್ಕೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಏನೇನೋ ವೇಷ ಹಾಕ್ತಾನೆ, ಬಗೆ ಬಗೆ ನಾಟಕ ಆಡ್ತಾನೆ, ಏನೇನೋ ಸುಳ್ಳು ಹೇಳ್ತಾನೆ, ಇಷ್ಟೆಲ್ಲ ಯಾಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ನಾನು ಬದುಕಬೇಕು, ನಾನೇ ಇರಕಬೇಕು ಅನ್ನೋ ಪೈಪೋಟಿ ತುಂಬಿರೋ ಈ ಜಗತ್ತಿನಲ್ಲಿ ಬುದ್ಧಿ ಮತ್ತು ಶಕ್ತಿ ಇದ್ದವನು ಹೇಳ್ತಾನೆ, ಬುದ್ಧಿ ಇಲ್ಲದೆ ಇರೋನು ಬೀಳ್ತಾನೆ. ಇಂಥ ಪೈಪೋಟಿ ತುಂಬಿರುವ ಈ ಜಗತ್ತಿನಲ್ಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಬರೀ ಗೋಲ್ಮಾಲ್ ರೋಲ್ ಕಾಲಿಂದ ಜೀವನವನ್ನು ನಿಶ್ಚಿಂತೆಯಿಂದ ಸಾಗಿಸುತ್ತಿರುವ ಈ ಲಂಬೋದರನೇ ನಮ್ಮ ನಾಯಕ. ಬುದ್ಧಿವಂತ ಅಂದ್ರೆ ಯಾರು ಅಂತ ಇವನ ಬಾಯಲ್ಲೇ ಕೇಳಿ.
2: ಚಾಟಿ ಇಲ್ಲದೆ ಬುಗುರಿ ಆಡಿಸೋನೆ ಬುದ್ಧಿವಂತ. ಚಾಟಿ ಕೈಯಲ್ಲಿದ್ದು ಯಾರು ಬೇಕಾದರೂ ಬುಗುರಿ ಆಡಿಸ್ತಾರೆ. ನೋಡಿ, ನಾನು ಚಾಮರಾಜಪೇಟೆಗೆ ಹೋಗ್ಬೇಕು, ಬಸ್ನಲ್ಲಿ ಹೋದ್ರೆ 1 ರೂಪಾಯಿ ಚಾರ್ಜು, ಆಟೋನಲ್ಲಿ ಹೋದ್ರೆ 10 ರೂಪಾಯಿ ಖರ್ಚು, ನನ್ನ ಜೇಬ್ನಲ್ಲಂತೂ ಒಂದು ನಯಾ ಪೈಸಾನೂ ಇಲ್ಲ. ಅದು ನಾನು ಚಾಮರಾಜಪೇಟೆಗೆ ಹೋಗ್ತೀನಿ, ನಡ್ಕೊಂಡಂತೂ ನಮ್ಮ ಅಪ್ರಾಣೆಗೂ ಹೋಗೋದಿಲ್ಲ, ಅದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಮತ್ತೆ ಹೇಗೆ ನೋಡ್ತಾ ಇರಿ.
3: ಚಾಮರಾಜಪೇಟೆ ಬರ್ತೇನಪ್ಪ.
2: ಬರಲ. ಹಲೋ
3: ಹಲೋ,
2: ಚಾಮರಾಜಪೇಟೆಗಾ ಸರ್?
3: ಹೌದು. ಯಾಕೆ?
2: ಯಾಕೂ ಅಲ್ಲ, ನಾನು

0: ಆ ಕಡೆ ಹೊರಟೆ ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ 10-12 ರೂಪಾಯಿ ಆಗುತ್ತೆ. ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೆ
1: ಅದಕ್ಕೇನಂತೆ ನಂಗು 6 ರೂಪಾಯಿ ಉಳಿಯುತ್ತೆ. ಗುಡ್ ಐಡಿಯಾ.
0: ಒಂದ್ ನಿಮಿಷ ಸ್ನೇಹಿತನ ಕರ್ಕೊಂಡ್ ಬರ್ತೇನೆ.
1: ಓಕೆ.
2: ದರಿದ್ರ ಆಟೋಗಳು ಒಂದು ಸಿಗ್ತಾ ಇಲ್ಲ, ಏನ್ ಮಾಡೋದು?
0: ಯಾವ ಏರಿಯಾಗ ಹೋಗ್ಬೇಕು ಸರ್?
2: ನಾನು ಚಾಮರಾಜಪೇಟೆಗೆ ಸರ್.
0: ನೀವು ಒಬ್ಬರೇ ನಾ ಇರೋದು? ನಾನು ಆಟೋ ತಗೊಂಡ್ ಬರ್ತೇನೆ, 6 ರೂಪಾಯಿಗೆಲ್ಲ ನಿಮ್ಗೆ ಚಾಮರಾಜ್ ತಲುಪಿಸ್ತೇನೆ.
2: 6 ರೂಪಾಯಿಗ? ಅದ್ಯಾಕೆ ಸರ್?
0: ನನ್ನೊಬ್ಬ ಸ್ನೇಹಿತ ಇದ್ದಾನೆ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ 50-50.
2: ಅದಕ್ಕೇನಂತೆ 6 ರೂಪಾಯಿ ಉಳಿಯುತ್ತೆ ನನಗೆ. ಗುಡ್ ಐಡಿಯಾ.
0: ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು?
2: ಎಂ ಕುಮಾರ್ ಅಂತ.
0: ನಾನು ಲಂಬೋದರ್ ಅಂತ. ಬೇರೆ ಆಟೋ ತಗೊಂಡ್ ಬರ್ತೇನೆ.
2: ಓಕೆ ಸರ್.
0: ಚಾಮರಾಜಪೇಟೆ ಬರ್ತೇನಪ್ಪ.
2: ಬನ್ನಿ ಸರ್, ಕೂತ್ಕೊಳ್ಳಿ.
0: ನಾವು 3 ಜನ ಇದ್ದೀವಿ.
2: ಪರವಾಗಿಲ್ಲ, ಬನ್ನಿ ಸರ್.
3: ಏನಿ ಲಂಬೋದ್ರ, ಯಾವಾಗ ನೋಡಿದ್ರು ಎಲ್ಲ ಕೆಲಸನೇ ಸಿಕ್ಲಿಲ್ಲ, ಕೈಯಲ್ಲಿ ಕಾಸೇನೆ ಇಲ್ಲ ಅಂತ ಇರ್ತೀಯ. ಆದ್ರೆ ಆಟೋ ವಿಷಯದಲ್ಲಿ ಜುಮ್ಮಟ ಓಡಾಡ್ತಾನೆ ಇರ್ತೀಯ. ನೀನು ವರ್ಷನೇ ಅರ್ಥವಾಗಲ್ಲಯ್ಯ.
0: ಆಟೋನಲ್ಲಿ ಓಡಾಡ್ಬೇಕು ಅಂದ್ರೆ ಜೇಬ್ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ, ಮೆದುಳಿ ಬುದ್ಧಿ ಇದ್ರೆ ಸಾಕು. ಪಾಪ ದುಡ್ಡು ಕೊಟ್ಟ ಪುಣ್ಯಾತ್ಮರು ನಡೆದಾರಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದ್ರು. ಏನು ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ. ಮೇಲೆ 2 ರೂಪಾಯಿ ನೆಟ್ ಪ್ರಾಫಿಟ್. ಇದೇ ಈ ಲಂಬೋದರ ಟೆಕ್ನಿಕ್.
3: ಅಂತೂ ನೀನ ಸಾಧ್ಯ ಕಣಯ್ಯ.
4: ಜಾತ್ರೆ ಬಾಸಿದ ತಕ್ಷಣ ಎಲ್ಲರೂ ನಾನಿರೋ ಜಾಗಕ್ಕೆ ಬಂದು ಬಾಡಿಗೆ ಕೊಡ್ತಾರೆ. ಈ ಲಂಬೋದರ ಮಾತ್ರ ಬರಲ್ವಲ್ಲ. ಲಂಬೋದರ ಲಂಬೋದರ
0: ಏನ್ ಮಾಡ್ತೀನಿ ಸರ್? ಬನ್ನಿ ಸರ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ.
4: ಸಾಕ್ ನಿಲ್ಸಾ ನಿನ್ ಬೊಗಳೆ ಮಾತ್ನ. ಹೋಗ್ಲು ಮನೆ ಬಾಡಿಗೆ ಕೇಳಿದಕ್ಕೆ ಮುಂದಿನ ತಿಂಗಳು 2 ತಿಂಗಳು ಸೇರಿಸಿ ಕೊಡ್ತೀನಿ ಅಂದ್ಯಲ್ಲ, ತೆಗಿ ಬಾಡಿಗೆನ?
0: ಕೊಡೋಲ್ಲ ಅಂತ ನಾನು ಹೇಳಲೇ ಇಲ್ವಲ್ಲ ಸರ್.
4: ಕೊಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೊಡ್ತಾ ಇಲ್ವೇ
0: ಸರ್? ನಾನೊಬ್ಬ ಏಜ್ ಬಾರ್ ಆಗಿರೋ ನಿರುದ್ಯೋಗಿ. 2 ತಿಂಗಳು ತಡ್ಕೊಳ್ಳಿ, ನಿಮ್ ಬಾಡಿಗೆ ಕೊಟ್ಬಿಡ್ತೀನಿ.
4: ಇವತ್ತು ಮನೆ ಬಾಡಿಗೆ ಕೊಡ್ಬೇಕು, ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ?
0: ಗೊತ್ತಾಯ್ತು ಸರ್. ಊಟಕ್ಕೋಸ್ಕರ ಅಂತ 150 ರೂಪಾಯಿ ಇಟ್ಕೊಂಡಿದ್ದೆ, ಅದನ್ನೇ ಕೊಟ್ಬಿಡ್ತೀನಿ. ಆಮೇಲೆ ನನಗೆ ಉಪವಾಸನೋ ವನವಾಸನೋ ಇದ್ದೇ ಇದೆ
5: ಸರ್. ನಾನು ಜ್ಞಾನಮೂರ್ತಿ ಅಂತ ಸರ್, ವಾರಾನ ಮಾಡ್ಕೊಂಡು ಓದ್ತಾ ಇದ್ದೀನಿ ಸರ್. ಸ್ಕೂಲ್ಗೆ ವರ್ಷದ ಫೀಸ್ ಕಟ್ಟಬೇಕು ಸರ್. ಬಡವಾ ಸರ್, ತುಂಬಾ ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಸರ್. ಎಲ್ಲರ ಹತ್ರ ಹೋಗಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ ಅಂತ ಬೇಡ್ಕೋತಾ ಇದೀನಿ ಸರ್. ನಿಮ್ ಕೈಲಿ ಆಗೋ ಅಷ್ಟು ಹಣ ನೀವು ಕೊಡಿ ಸರ್. ಬಡವಾ ಸರ್, ವಿದ್ಯಾದಾನ ಮಾಡಿ ಸರ್. ವರ್ಷ ಪೂರ್ತಿ ಓದಿ ಧಾಳ ಹೋಗುತ್ತೆ ಸರ್, ಫೀಸ್ ಕಟ್ತಿದ್ರೆ.
0: ಎಷ್ಟು ಕಟ್ಬೇಕಪ್ಪ?
5: 150 ರೂಪಾಯಿ ಸರ್.
0: ಯಜಮಾನ್ರೆ, ಅದು ಓದೋಕ್ಕೋಸ್ಕರ ಕಷ್ಟ ಪಡೋದು ನೋಡಿದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಕೈಲಿದ್ದು ಕೊಟ್ಟು ಬಿಡ್ತೀನಿ, ತಗೊಳಪ್ಪ. ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಅವತ್ ಬಂದು ನನಗೆ ಹೇಳಿದ್ರೆ ನನಗಷ್ಟೇ ಸಾಕು, ಬೇರೆ ಏನು ಬೇಡ. ಅವನ್ ಕಷ್ಟ ಕೇಳಿ ನನ್ ಕೈಲಿ ತಡಿಯೋಕ್ ಆಗಿಲ್ಲ ಯಜಮಾನ್ರೆ, ಕೊಟ್ಟು ಬಿಟ್ಟೆ. ಮುಂದಿನ ತಿಂಗಳು ನಿಮ್ಗೆ ನಾನು ಅಡ್ಜಸ್ಟ್ ಮಾಡ್ತೀನಿ. ನಿಮ್ಗೆ ಪರವಾಗಿಲ್ಲ ಅಂದ್ರೆ ಸರಿ, ಇಲ್ಲ ಅಂದ್ರೆ ಅವ್ನು ಓದೋದು ಹಾಳಾದ್ರೆ ಹಾಳಾಗ್ಲಿ ಅಂತ ಕೈಲಿದ್ ಕಾಸು ನೀವು ಕಿತ್ಕೊಂಡ್ಬಿಡಿ ಯಜಮಾನ್ರೆ, ನನ್ ಕೈಲಿ ಆಗಲ್ಲ.
4: ನಂಬೋದ್ರ, ನಿಮ್ಮ ಹೃದಯ ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಹುಡುಗನಿಗೆ ಓದಿ ಅಂತ ದಾನವಾಗಿ ಕೊಟ್ಟು ದುಡ್ಡು ಕಿತ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಇಲ್ಲ, ಮುಂದಿನ ತಿಂಗಳು 3 ತಿಂಗಳು ಸೇರ್ಸೆ ಕೊಡುವಂತೆ.
0: ಆಯ್ತು ಸರ್. ಜ್ಞಾನಮೂರ್ತಿ ಮಗು, ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ. ಹಾಗೆ
4: ಹೇಳಪ್ಪ, ಹೇಳು ಹೇಳು. ಒಳ್ಳೆದ್ಯಾವಂತನಾಗಪ್ಪ.
5: ಬರ್ತೀನಿ ಸರ್, ನಿಮ್ಮ ಉಪಕಾರ ಎಂದಿಗೂ ಮರೆಯಲ್ಲ ಸರ್.
0: ಆಯ್ತಪ್ಪ.
6: ನನಗೆ ಹಲ್ಲುಬ್ಬು ಇಲ್ಲದಿದ್ದರೆ ಸೋಡಾ ಗ್ಲಾಸ್ ಅನ್ನು ಹಾಕದಿದ್ದರೆ

ಅನಂತನಾಗ್ ಗುರುರಾಜ್ ಕುಮಾರ್ ಸಿತಾರ ಅವರ ಅಭಿನಯದ ಗಣೇಶ ಐ ಲವ್ ಯು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಇಂದಿನ ಚಂದನವನದ ನಮ್ಮ ಗಣಪ ವಿಶೇಷ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಲೋಕಪಾಲ್ ಅವರು ಹೆಚ್ಎಲ್ ಬೆಂಗಳೂರಿನ ಸಂದೇಶವನ್ನ ಕಳಿಸಿಕೊಟ್ಟು ಕಾರ್ಯಕ್ರಮ ಇಷ್ಟವಾಯ್ತು ಮೇಡಮ್ ಅಂತ ಹೇಳ್ತಿದ್ದಾರೆ. ಇನ್ನು ಹರೀಶ್ ಅವರು ಮಲ್ಲೇಶ್ವರಂನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಹೊಡೆನೂರು ಪರಮೇಶ್ ಅವರು ಅರಕಲಗೂಡಿನ ಸಂದೇಶವನ್ನ ಕಳಿಸಿಕೊಟ್ಟು ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದಗಳು ಆತ್ಮೀಯ ಕೇಳುಗರೆಲ್ಲರಿಗೂ ಸಹ. ಆತ್ಮೀಯರೇ, ಇಂದಿನ ಚಂದನವನದ ನಮ್ಮ ಗಣಪ ವಿಶೇಷ ಕಾರ್ಯಕ್ರಮ ನಮ್ಮೆಲ್ಲ ಕೇಳುಗರಿಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮತ್ತೊಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ಆರ್ಜಿ ರೂಪ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇದೇ 17ರಿಂದ 3 ದಿನಗಳ ಕಾಲ ನಡೆಯಲಿರುವ 5ನೇ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಮತ್ತು ಕೇಂದ್ರ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಏರ್ಪಡಿಸುವ ಈ ಕಾರ್ಯಕ್ರಮದಲ್ಲಿ 300 ಅಂತಾರಾಷ್ಟ್ರೀಯ ಕಂಪನಿಗಳು ಸೇರಿದಂತೆ 600ಕ್ಕೂ ಹೆಚ್ಚು ಪ್ರದರ್ಶಕರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರ ಪರಿಸ್ಥಿತಿ ತೀವ್ರವಾಗಿದ್ದು 200ಕ್ಕೂ ಹೆಚ್ಚು ತಾಲೂಕುಗಳು ಬರಕ್ಕೆ ಸಿಲುಕಿವೆ. ಕೇಂದ್ರದ ನಿಯಮಾನುಸಾರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಇಂದು ತಿಳಿಸಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಅಮೆರಿಕ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ G20 ಇಂಧನ ಸಚಿವರ ಸಭೆಯಲ್ಲಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪಾಲ್ಗೊಳ್ಳಲಿದ್ದಾರೆ. ಆಗಸ್ಟ್ ತಿಂಗಳಿನಲ್ಲಿ ಹಣದುಬ್ಬರ ಕುರಿತಾದ ಸಗಟು ಬೆಲೆ ಸೂಚ್ಯಂಕ 9.92%, ಜುಲೈ ತಿಂಗಳಿನಲ್ಲಿ ಇದು 9.78% ಇತ್ತು ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಲಂಡನ್ನ ಥೇಮ್ಸ್ ನದಿಯ ತಟದಲ್ಲಿ ಇದೇ ಮೊದಲ ಬಾರಿಗೆ ನಿನ್ನೆ ಗಂಗಾ ಆರತಿ ಏರ್ಪಡಿಸಲಾಗಿತ್ತು. ಅಮೆರಿಕದಲ್ಲಿರುವ ಚಿನ್ಮಯ ಮಿಷನ್ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗುಜರಾತಿನ ಗಾಂಧಿನಗರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳು ನಾಳೆ ಆರಂಭವಾಗಲಿವೆ. 2 ದಿನಗಳ ಕಾಲ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ದಕ್ಷತೆ, ಆವಿಷ್ಕಾರ, ಸಹಕಾರ ಕುರಿತಂತೆ ಸಮಾಲೋಚನೆ ನಡೆಯಲಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಾಳೆ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ 2ನೇ T20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದ್ದು ಒಟ್ಟು 3 ಪಂದ್ಯಗಳ ಸರಣಿಯಲ್ಲಿ ಭಾರತ ಮೊದಲ ಪಂದ್ಯವನ್ನು ಗೆದ್ದುಕೊಂಡಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ

0: ಸೇರಿದಂತೆ ಮೂರು ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
3: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ, ಎಂ ಶಿವರಾಮ್. 7:30 ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 8:02 ಭಾವಚಿತ್ತಾರ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುವಿರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ಕಾರ್ಯಕ್ರಮ, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋ, ಇದರಲ್ಲಿ ರಸಪ್ರಶ್ನೆ ಮೂಡಿ ಬರಲಿದೆ, 2:15 ಕಾರ್ಯಕ್ರಮ ಸ್ಪಂದನ, 2:40 ಚಿತ್ರತಾಣ, 3:00 ಸಖಿ ಸಹೇಲಿ, 4:00 ಕಾರ್ಯಕ್ರಮ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ, ಎಂ ಶಿವರಾಮ್. ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆರಡಿ, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರ್ತಾ ಇದೆ ಈ ಹೊತ್ತಿನಲ್ಲಿ ನಿಮ್ಮದೇ ವಿವಿಧ ಭಾರತಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಇಂಪಾದ ಹಳೆಯ ಚಿತ್ರಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ತವರು ಮನೆ ಉಡುಗೊರೆ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದರೆ SP ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್. ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಚಿ ಉದಯ್ ಶಂಕರ್.

ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಮೂಡಿಬಂತು. ಶಾಂತಿ ಕ್ರಾಂತಿ ಚಿತ್ರದ ಹಾಡು ಬರೆದು ಸಂಗೀತ ನೀಡಿದ್ದು ಹಂಸಲೇಖ ಅವರು. 5:19:57 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ.

ಸಮ್ಮಿಲನ ಚಿತ್ರದ ಹಾಡು ಪ್ರಸಾರ ಆಯಿತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಈಗ ರೋಲ್ ಕಾಲ್ ರಾಮಕೃಷ್ಣ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ವಿವಿಧ ಭಾರತಿ 102.1.

ಸ್ವಾತಿ ಚಿತ್ರದ ಹಾಡು ಪ್ರಸಾರ ಆಯಿತು. ಶ್ರೀರಂಗ ಅವರ ರಚನೆಗೆ MM ಕೀರವಾಣಿ ಅವರ ಸಂಗೀತವಿತ್ತು. ಹಾಡಿದವರು SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮೋಡದ ಮರೆಯಲ್ಲಿ ಚಿತ್ರದ ಹಾಡು ಪ್ರಸಾರ ಆಯಿತು. ಜಿ ಉದಯಶಂಕರ್ ಅವರ ರಚನೆಗೆ ರಾಜನಾಗೇಂದ್ರ ಅವರ ಸಂಗೀತವಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.
1: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
2: ನಗುವ ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ.
1: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
2: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ ಏರಿಯ.
1: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ, ಎಲ್ಲರೂ ಒಟ್ಟಾಗಿ ಹೇಳೋಣ.

ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಸುಂದರ ಕಾಂಡ ಚಿತ್ರದ ಹಾಡನ್ನ ಪ್ರಸಾರ ಮಾಡಿದ್ವಿ. ಕೆ ವಿ ರಾಜು ಅವರು ಬರೆದ ಗೀತೆಗೆ ಸಂಗೀತ ರಾಜ ಅವರು ಸಂಗೀತ ನೀಡಿದ್ರು. ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಗೌರಿ ಕಲ್ಯಾಣ ಚಿತ್ರದ ಹಾಡನ್ನ ಕೇಳಿ. ಎಸ್ ಸಿ ರಾಜ್ಕುಮಾರ್ ಅವರ ಸಂಗೀತವಿರುವ ಈ ಹಾಡನ್ನ ಬರೆದವರು ಚಿ ಉದಯ ಶಂಕರ್, ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

ಗೌರಿ ಕಲ್ಯಾಣ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಿಂದಿ ರಾಷ್ಟ್ರೀಯ ದಿವಸ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ತತ್ವಜ್ಞಾನಿ ತಿರುವಳ್ಳುವರ್ ರಚಿಸಿರುವ ತಿರುಕುರುಳ್ ಗ್ರಂಥವನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಶ್ಲಾಘಿಸಿದ್ದಾರೆ. ಮುಂಬೈನ ಥಾಣೆಯಲ್ಲಿ ಗಣೇಶೋತ್ಸವದ ಅಂಗವಾಗಿ ಸುಪ್ರಸಿದ್ಧ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಪಂಚಮುಖಿ ಗಣೇಶನ ಸುಂದರ ಮರಳು ಶಿಲ್ಪವನ್ನು ರಚಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಉಂಟಾಗಿದ್ದು ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆಯ ನಡುವೆ ವಿದ್ಯುತ್ ಕೊರತೆಯ ಆತಂಕವೂ ಕೂಡ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಣೇಶೋತ್ಸವದ ಸಂದರ್ಭದಲ್ಲಿ ಭದ್ರತಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿರುವ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026 ಬೀಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕರ್ವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

6:03:50. ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವದಾ. ನಮ್ಮೆಲ್ಲ ಹಬ್ಬಗಳಲ್ಲಿ ಅತ್ಯಂತ ಅದ್ಧೂರಿ ಹಾಗೂ ಕಲರ್ಫುಲ್ ಹಬ್ಬ ಅಂದರೆ ಅದು ಗೌರಿ ಗಣೇಶ ಹಬ್ಬ. ಮನೆ ಮನೆಗಳಲ್ಲಿ ಪೂಜಿಸುವ, ಮನ ಮನೆಗಳಲ್ಲಿ ಆರಾಧಿಸುವ ದೈವ ಈಶ್ವರ ಸುತ್ತ ಗಣೇಶ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಗಣೇಶ ಹಬ್ಬ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಆಚರಿಸುವ ಉತ್ಸಾಹ. ಪುರಾಣಗಳ ಉಲ್ಲೇಖದ ಪ್ರಕಾರ ಗಣೇಶನ ಹುಟ್ಟಿ ರೋಚಕ, ಆತ ನಡೆದು ಬಂದ ಹಾದಿ ಅದ್ಭುತ, ಆತನ ವಿಶೇಷತೆ, ಬುದ್ಧಿ ಚಾತುರ್ಯತೆಯ ಬಗ್ಗೆ ಇರುವ ಉಪಕಥೆಗಳು ಸಾವಿರ. ಅಗ್ರಪೂಜೆಗೆ ಅಧಿಪತಿ, ವಿಘ್ನ ನಿವಾರಕ, ಸಂಕಷ್ಟಹರ, ಅಬ್ಬಬ್ಬ ಒಂದ ಎರಡ, ಸಾಕಷ್ಟು ನಾಮ ಧ್ಯೇಯಗಳ ಒಡೆಯ ಗಣಪ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಬಾಂಧವ್ಯ ಬೆಸೆಯುವ ಗಣೇಶ ಮತ್ತೆ ಬಂದ ಅನ್ನೋ ವಿಷಯದ ಬಗ್ಗೆ.

ಬಾಂಧವ್ಯ ಬೆಸೆಯುವ ಗಣೇಶ ಮತ್ತೆ ಬಂದ ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ. ಇದು ನಿಮ್ಮ ಮೆಚ್ಚಿನ 102.9 FM. ಆಷಾಢ ಹೊರಳಿತು, ಇನ್ನು ಹಬ್ಬಗಳ ಸಾಲು ಸಾಲು ಆಚರಣೆಗಳು. ಕೃಷ್ಣಾಷ್ಟಮಿ ಮುಗಿದು ಇದೀಗ ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿ ನಾವಿದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಹಬ್ಬದ ಸಡಗರಕ್ಕೆ ಒಂದೆಡೆಯಿಂದ ತಳಿರು ತೋರಣದ ಬಿರುಸು ಪ್ರಾರಂಭಗೊಂಡರೆ ಮತ್ತೊಂದೆಡೆಯಿಂದ ತಿಂಗಳುಗಟ್ಟಲೆಯ ಪೂಜೆ ಸ್ವೀಕರಿಸುವುದಕ್ಕೆ ಗಣೇಶನ ವಿಗ್ರಹ ಕೂಡ ಭರದಿಂದ ಸಿದ್ಧಗೊಳ್ತಾ ಇದೆ. ಗಣೇಶ ಹಬ್ಬದ ವಿಶೇಷತೆ ಅದು. ಎಲ್ಲ ಹಬ್ಬಗಳ ಆಚರಣೆ ಹೆಚ್ಚಂದರೆ 3-4 ದಿನಗಳಿದ್ದರೆ, ಈ ಗಣೇಶ ಹಬ್ಬವು ಕೆಲವು ಕಡೆ ಬರೋಬ್ಬರಿ 1 ತಿಂಗಳವರೆಗೆ ಚಾಲ್ತಿಯಲ್ಲಿರುತ್ತೆ. ಮಣ್ಣಿನ ಗಣಪನಿಗೆ ಅಲಂಕಾರ ಮಾಡಿ ಅದರ ಮುಂದೆ ನಮ್ಮೆಲ್ಲರ ತಾಪತ್ರಯಗಳನ್ನು ತಿಳಿಸಿ ಮನಸ್ಸನ್ನು ಹಗುರಾಗಿಸಿ ಕೊನೆಗೆ ಆತನನ್ನು ನೀರಿನಲ್ಲಿ ಲೀನಗೊಳಿಸುವುದು ಗಣೇಶ ಹಬ್ಬದ ವೈಶಿಷ್ಟ್ಯ.

ಪ್ರಥಮ ವಂದಿತ ಆದಿಪೂಜಿತ ಬುದ್ಧಿ ಪ್ರದಾಯಕ ಸಿದ್ಧಿವಿನಾಯಕ ಗಣಗಳಾದೀಶ್ವರ ಚಿಣ್ಣರ ಪ್ರಿಯ ದೇವ ಮೋದಕ ಗರಿಕೆಯ ಪ್ರಿಯ ವಿಘ್ನಹರ ಗಜವದನ ಲಂಬೋದರ ಎಲ್ಲವೂ ಆದ ಶ್ರೀ ಗಣೇಶ ಚೌತಿ ಉತ್ಸವ ಏನಿದೆ, ಈ ಸಡಗರ ಏನಿದೆ,

ಕನ್ನಡಿಗೆ ಒಂದು ರೀತಿಯ ಸಂಭ್ರಮದ ಹಬ್ಬ ಅಂತಾನೆ ಕರೀಬಹುದು. ಮನೆ ದೇವಸ್ಥಾನಗಳಿಗೆ ಮಾತ್ರ ನಡೀತಾ ಇದ್ದಂಥ ಈ ಚೌತಿಗೆ ಸಾರ್ವಜನಿಕ ವೇದಿಕೆ ಒದಗಿಸುವ ಪರಂಪರೆಗೆ ನಾಂದಿ ಹಾಡಿದ್ದು ಬಾಲಗಂಗಾಧರ ತಿಲಕ್ ಅವರು. ಗಣೇಶೋತ್ಸವಗಳ ಮೂಲಕ ಜನರನ್ನು ಒಂದುಗೂಡಿಸಿ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಳ್ಳಲು ಏಕತೆಯನ್ನು ಸಾಧಿಸುವ ತಿಲಕ್ ಅವರ ಪ್ರಯತ್ನ ಧರ್ಮ ಜಾಗೃತಿಯ ಜೊತೆಗೆ ಜಾತಿ ಧರ್ಮಗಳನ್ನು ಮೀರಿದ ದೇಶಭಕ್ತಿ ಏಕತಾ ಶಕ್ತಿಗೆ ಮುನ್ನುಡಿ ಬರೆಯಿತು. ಅಲ್ಲಿಂದ ಮುಂದೆ ಪ್ರತಿ ವರ್ಷ ಇದೇ ಕ್ರಮ ಮುಂದುವರಿಯಿತು. ದೇವರು ಸರ್ವರಿಗೂ ಸೇರಿದವನು ಎಂಬ ತಿಲಕರ ಕರೆಗೆ ಹೋಗೊಟ್ಟು ಎಲ್ಲ ಜಾತಿ ಪಂಥಗಳ ಜನರು ಒಂದಾದರು, ಒಟ್ಟಿಗೆ ಸೇರಿದರು, ಪೂಜೆ ಮಾಡಿದರು, ದೇಶಕ್ಕೆ ಒದಗಿ ಬಂದ ದಾಸ್ಯವನ್ನು ತೊಲಗಿಸುವುದಕ್ಕೆ ಸಂಕಲ್ಪ ಮಾಡಿದರು. ತಮ್ಮ ತಮ್ಮ ಊರು ಪ್ರದೇಶಗಳಿಗೂ ಮೀರಿದ ರಾಷ್ಟ್ರೀಯ ದೃಷ್ಟಿಯನ್ನು ಸಾಮಾನ್ಯ ಜನರು ಪಡೆಯತೊಡಗಿದರು. ಇದರಿಂದ

0: Weltweit unbequem. Öffnen.
1: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 6:18:36 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ಬಾಂಧವ್ಯ ಬೆಸೆಯುವ ಗಣೇಶ ಮತ್ತೆ ಬಂದ ಅನ್ನೋ ವಿಚಾರದ ಬಗ್ಗೆ. ಹೌದು, ಗಣೇಶ ಚತುರ್ಥಿ ಭಾರತದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಿಸಲ್ಪಡುವಂತಹ ಹಬ್ಬಗಳಲ್ಲಿ ಒಂದು. ಇದು ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ, ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನಾದ ಮೂಷಿಕ ವಾಹನನ ಜನನವನ್ನು ಸಾರುವ ಹಬ್ಬ. ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಇಲ್ಲವೇ ಚೌತಿ ಅಂತಲೂ ಕೂಡ ಕರೆಯಲಾಗುತ್ತೆ. ಗಣಗಳ ಅಧಿಪತಿಯಾದ ಗಣಪತಿಯನ್ನು ಮೊದಲು ಪೂಜಿಸಲಾಗುತ್ತೆ. ಎಲ್ಲಕ್ಕಿಂತ ಮೊದಲು ಅವನನ್ನು ಪೂಜಿಸಲಾಗುತ್ತೆ. ಅವನ ನಂತರ ಇತರ ದೇವತೆಗಳನ್ನು ಪೂಜಿಸುವ ಪರಿಪಾಠ ನಮ್ಮಲ್ಲಿದೆ. ಯಾವುದೇ ಆಚರಣೆಯಲ್ಲಿ ಗಣೇಶನನ್ನು ಮೊದಲು ಪೂಜೆ ಮಾಡಲಾಗುತ್ತೆ. ಯಾಕಂದರೆ ಗಣೇಶ ಅಡೆತಡೆಗಳ ನಾಶಕ, ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ತಾನೆ. ಗಣಗಳ ಅಧಿಪತಿಯಾದ ಗಣಪತಿಯನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಗಣಪತಿ, ವಿನಾಯಕ, ಗಜಾನನ, ಏಕದಂತ, ಹೀಗೆ ಹಲವಾರು ಹೆಸರುಗಳು ಗಣಪತಿಗೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:25:53 ಗಣೇಶನ ಶರೀರದ ಪ್ರತಿಯೊಂದು ಅಂಗಾಂಗವು ತನ್ನದೇ ಆದ ಮೌಲ್ಯ ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿರುವುದು ನಮಗೆಲ್ಲ ಗೊತ್ತು. ಆನೆಯ ತಲೆ ನಂಬಿಕೆ, ಬುದ್ಧಿವಂತಿಕೆ ಮತ್ತು ವಿವೇಚನಾ ಶಕ್ತಿಯನ್ನು ಸೂಚಿಸುತ್ತೆ. ಗಣೇಶನಿಗೆ ಒಂದು ದಂತ ಇರುವ ಸಂಗತಿ ಎಲ್ಲ ದ್ವಂದ್ವಗಳನ್ನು ಮೀರಿ ನಿಲ್ಲುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಹಾಗೆ ಅಗಲವಾದ ಕಿವಿಗಳು ವಿವೇಕ, ನೆರವು ಕೋರುವ ಜನಗಳ ಮೊರೆಯನ್ನು ಆಲಿಸುವ ಸಾಮರ್ಥ್ಯವನ್ನು ಸೂಚಿಸುವುದಲ್ಲದೆ ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಚಿಂತನೆ ಮಾಡುವುದನ್ನು ಪ್ರಕಟಿಸುತ್ತೆ. ಚಿಂತನೆಗಳನ್ನು ಅರ್ಥೈಸಿಕೊಳ್ಳಲು ಕೇಳಿಸಿಕೊಳ್ಳಬೇಕಾದುದರ ಪ್ರಾಮುಖ್ಯತೆಯನ್ನು ಕೂಡ ಅದು ಸೂಚಿಸುತ್ತೆ. ಜ್ಞಾನವನ್ನು ಸಂಪಾದಿಸಲು ಕಿವಿಗಳು ಉಪಯೋಗವಾಗಿವೆ. ಅಗಲವಾದ ಕಿವಿಗಳು ಯಾವಾಗ ದೇವರು ಅರಿವಿಗೆ ಬರುವನು ಆಗಲೇ ಎಲ್ಲ ಜ್ಞಾನವು ಅರಿವಾದಂತೆಯೇ ಎಂಬುದನ್ನು ಸೂಚಿಸುತ್ತೆ. ವಕ್ರವಾದ ಸೊಂಡಿಲು ಸತ್ಯ ಮತ್ತು ಮಿಥ್ಯೆಗಳ ನಡುವಣ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ತಾನಾಗಿಯೇ ವಿವೇಚನಾ ಶಕ್ತಿಯ ರೂಪದಲ್ಲಿ ಪ್ರಕಟವಾಗುವ ಬುದ್ಧಿಶಕ್ತಿಯ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಹಣೆಯ ಮೇಲೆ ಚಿತ್ರಿತವಾದ ತ್ರಿಶೂಲ ಕಾಲವನ್ನು ಸಂಕೇತಿಸುವುದಲ್ಲದೆ ಅದರ ಮೇಲೆ ಗಣೇಶನ ಪ್ರಭುತ್ವವನ್ನು ಸೂಚಿಸುತ್ತೆ. ಗಣೇಶನ ದೊಡ್ಡ ಹೊಟ್ಟೆಯಲ್ಲಿ ಅಸಂಖ್ಯಾತವಾದ ಲೋಕಗಳು ಅಡಗಿವೆ. ಅದು ಪ್ರಕೃತಿಯ ಔದಾರ್ಯ ಹಾಗೂ ಸ್ಥೈರ್ಯವನ್ನು ಸಂಕೇತಿಸುವುದಲ್ಲದೆ ಪ್ರಪಂಚದ ದುಃಖ ಕ್ಲೇಶಗಳೆಲ್ಲವನ್ನು ನುಂಗಿ ಜಗತ್ತನ್ನು ರಕ್ಷಿಸುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ

0: ಮಾತ್ರ ವಿಸರ್ಜನೆ ಮಾಡೋಣ.
1: ನಮ್ಮ ಭಕ್ತಿ ಗಣಪನಿಗೆ,
0: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
1: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:40 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ನಂತರ ಸೇಫ್ ಡ್ರೈವ್ ಗಾನಭಜನ ಮುಂದುವರಿಯುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿಗೆ ಸಿಲುಕಿದ್ದು, ಕೇಂದ್ರದ ನಿಯಮಾನುಸಾರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕನಕಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಉಳಿದ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಯಾರೂ ಆತುರ ಪಡುವುದು ಬೇಡ ಎಂದು ಹೇಳಿದರು. ಹಲವು ಪ್ರದೇಶಗಳಲ್ಲಿ ಬೆಳೆ ನಾಶವಾಗಿದ್ದು ಅಂತರ್ಜಲ ಕುಸಿದಿದೆ. ಅನೇಕ ಕಡೆ ಬೆಳೆ ಹಾಕಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಅಭಾವ ಹೆಚ್ಚಾಗುವ ಮೂಲಕ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು, ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇದೇ 18ರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಆ ಭಾಗದ ಜನ ಉದ್ಯೋಗಕ್ಕಾಗಿ ಹೊರಗೆ ಹೋಗುತ್ತಿರುವುದನ್ನು ತಪ್ಪಿಸಿ ಅಲ್ಲಿನ ಪ್ರಾಕೃತಿಕ ಸಂಪತ್ತು ಬಳಸಿಕೊಂಡು ಅವರ ಬದುಕಿನಲ್ಲಿ ಬದಲಾವಣೆ ತರಲು ಅನೇಕ ಹೊಸ ಚಿಂತನೆಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಹೇಳಿದರು. ಆಲಮಟ್ಟಿ ಕೃಷ್ಣ ಜಲಾಶಯದಿಂದ ಇಂದಿನಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭಿಸಲಾಗಿದೆ. ಇಂದು ಕಾಲುವೆಗೆ ನೀರು ಹರಿಸಲಾಗಿದ್ದು, ಇದೇ 27ರವರೆಗೆ ಮುಂದುವರಿಯಲಿದೆ. ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಒಳಹರಿವು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬಾಕಿ ಅವಧಿಗೆ ಕಾಲುವೆ ಜಾಲಕ್ಕೆ ನೀರು ಹರಿಸಲು 14 ದಿನ ಚಾಲು ಹಾಗೂ 10 ದಿನ ಬಂದ್ ಆಧಾರದ ಮೇಲೆ ವಾರಾಬಂದಿ ಪದ್ಧತಿ ಜಾರಿಗೊಳಿಸಲಾಗಿದೆ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಅಧಿಕಾರಿಗಳು ಈ ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಆಲಮಟ್ಟಿ ಎಡದಂಡೆ, ಬಲದಂಡೆ, ಚಿಮ್ಮಲಗಿ ಪಶ್ಚಿಮ ಕಾಲುವೆ ಹಾಗೂ ತಿಮ್ಮಾಪುರ ಮತ್ತು ಮರೋಳ ಏತ ನೀರಾವರಿ ಕಾಲುವೆಗಳಿಗೆ ನಿಯಮ ಅನ್ವಯಿಸುವಂತೆ ನಿನ್ನೆ ಮಧ್ಯರಾತ್ರಿಯಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಲಾಶಯದ ನೀರಿನ ಅಭಾವ ಮತ್ತು ಪೋಲಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಆ ಕಾರಣದಿಂದ ಅಚ್ಚುಕಟ್ಟು ವ್ಯಾಪ್ತಿಯ ರೈತ ಬಾಂಧವರು ನೀರನ್ನು ಅತ್ಯಂತ ಮಿತವಾಗಿ ಬಳಸಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನೀರಾವರಿ ಸಲಹಾ ಸಮಿತಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಳೆ ವಿಶ್ವವಿಖ್ಯಾತ ಎಂಜಿನಿಯರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಅವರ ಜನ್ಮದಿನವನ್ನು ಇಡೀ ದೇಶಾದ್ಯಂತ ರಾಷ್ಟೀಯ ಇಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. 1861 ಸೆಪ್ಟೆಂಬರ್ 15ರಂದು ಅವಿಭಜಿತ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912 1918 ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ

0: ಕೃಷಿ ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಮಂಡ್ಯ ಮೈಸೂರು ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ಕಾವೇರಿ ನದಿಗೆ ಕೆಆರ್ಎಸ್ ಅಣೆಕಟ್ಟೆಯ ನಿರ್ಮಾಣಕ್ಕೆ ಕಾರಣರಾದರು. ದೇಶದ ವಿವಿಧ ಯೋಜನೆಗಳ ಉಸ್ತುವಾರಿಯನ್ನು ಅವರು ನಿರ್ವಹಿಸಿದ್ದರು. ಅವರ ಕೊಡುಗೆಗಳನ್ನು ಗುರುತಿಸಿ ಭಾರತ ಸರ್ಕಾರ 1955ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಸರ್ ಎಂ ವಿಶ್ವೇಶ್ವರಯ್ಯ ಗೌರವಾರ್ಥ ನಾಡಿನೆಲ್ಲೆಡೆ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ. ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಶಾಂತಿಯುತ ಹಾಗೂ ಸುವ್ಯವಸ್ಥಿತವಾಗಿ ನಡೆಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಹಿಲ್ ಬಾಗ್ಲಾ ಅವರು ಹೇಳಿದರು. ಗೌರಿ ಗಣೇಶ ಹಬ್ಬವನ್ನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಮತ್ತು ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ವಿವಿಧ ಗಣೇಶ ಮೂರ್ತಿ ಸಂಘಟನೆಗಳು ತಮ್ಮ ಬೀದಿ ಬಡಾವಣೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಿ ತೀರ್ಥ ಪ್ರಸಾದ ವಿತರಿಸುತ್ತಿವೆ. ನಗರದ ದೊಡ್ಡ ಗಣಪತಿ, ಬಲಮುರಿ ಗಣಪತಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಮತ್ತು ಧಾರ್ಮಿಕ ಕೈಂಕರ್ಯಗಳು ನಡೆದವು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ವಿನಾಯಕ ದೇವಸ್ಥಾನದಲ್ಲಿ ಭಕ್ತರ ದಟ್ಟಣೆ ಕಂಡುಬಂದಿತು. ದ್ವಿಭುಜ ಬಾಲಗಣಪನ ದರ್ಶನ ಪಡೆಯಲು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಇಡಗುಂಜಿ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರ ಆಗಮನ ಹೆಚ್ಚಾಗಿದ್ದು ದೇವರ ದರ್ಶನಕ್ಕಾಗಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ವಿನಾಯಕನಿಗೆ ವಿಶೇಷ ಪೂಜೆ ಹಾಗೂ ಫಲಾವಳಿ ಸೇವೆ ಸಲ್ಲಿಸಿದರು. ತಮ್ಮ ತೋಟಗಳಲ್ಲಿ ಬೆಳೆದ ಅಡಕೆ, ತೆಂಗಿನಕಾಯಿ, ವಿವಿಧ ತರಕಾರಿಗಳು ಸೇರಿದಂತೆ ಸಿಂಗಾರ ಸಾಮಗ್ರಿಗಳನ್ನು ಕಟ್ಟಿ ಫಲಾವಳಿ ಸಿದ್ಧಪಡಿಸಿ ಗಣಪತಿಗೆ ಅರ್ಪಿಸಿದರು. ಇಡಗುಂಜಿಯ ವಿನಾಯಕ ವಿಗ್ರಹವು ದ್ವಿಭುಜ ಬಾಲಗಣಪನ ರೂಪದಲ್ಲಿದ್ದು ಎರಡೂ ದಂತಗಳನ್ನು ಹೊಂದಿರುವುದು ಕ್ಷೇತ್ರದ ಪ್ರಮುಖ ವಿಶೇಷತೆಯಾಗಿದೆ. ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಪರಿಸರ ಸ್ನೇಹಿಯನ್ನಾಗಿಸಲು ರಾಜ್ಯ ಸರ್ಕಾರ ವ್ಯಾಪಕ ವ್ಯವಸ್ಥೆ ಮಾಡಿದೆ. ಜಲಮೂಲಗಳಿಗೆ ಹಾನಿಯಾಗದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕೃತಕ ನೀರಿನ ಹೊಂಡ, ಟ್ಯಾಂಕ್ ಸೇವೆಯನ್ನು ಕಲ್ಪಿಸಲಾಗಿದೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಗೆ ಅನುಮತಿ ನೀಡಲು 12 ಏಕಗವಾಕ್ಷಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮೂರ್ತಿಗಳ ವಿಸರ್ಜನೆಗೆ ಅನುಕೂಲವಾಗುವಂತೆ ಒಟ್ಟು 42 ಕೆರೆ ಅಂಗಳದಲ್ಲಿ ತಾತ್ಕಾಲಿಕ ಕಲ್ಯಾಣಿಗಳು ಹಾಗೂ ವಾರ್ಡ್ವಾರು 659 ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಸಂಬಂಧಿಸಿದಂತೆ ಜನರಿಗೆ ಅಗತ್ಯ ಮಾರ್ಗದರ್ಶನ ನೀಡಲು ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲು ನೋಡಲ್ ಅಧಿಕಾರಿಗಳನ್ನು ಸಹ ನಿಯೋಜಿಸಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಏಕಗವಾಕ್ಷಿ ಕೇಂದ್ರಗಳು ಹಾಗೂ ಸಂಬಂಧಿತ ವ್ಯವಸ್ಥೆಗಳ ಸಂಪೂರ್ಣ ಮಾಹಿತಿಯನ್ನು https://apps.bbmp.gov.in/ganesha2026ನಲ್ಲಿ ಪಡೆಯಬಹುದಾಗಿದೆ. ವಿಜಯಪುರ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗಿರುವ ಹಾಗೂ ಮನೆಗಳಲ್ಲಿ ಪೂಜಿಸಲಾಗುವ ಗಣೇಶ ಮೂರ್ತಿಗಳ ವಿಸರ್ಜನೆ ಸುಗಮವಾಗಿ ಸುರಕ್ಷಿತವಾಗಿ ನಡೆಯುವಂತೆ ವಿಜಯಪುರ ಮಹಾನಗರ ಪಾಲಿಕೆಯು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಪಾಲಿಕೆ ಸಾರ್ವಜನಿಕರ ಸುರಕ್ಷತೆ, ನೈರ್ಮಲ್ಯ ಹಾಗೂ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ನಗರದ ವಿವಿಧೆಡೆ ವಿಸರ್ಜನಾ ಹೊಂಡಗಳು, ಮೊಬೈಲ್ ಟ್ಯಾಂಕ್ಗಳು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ನಿಗದಿಪಡಿಸಿರುವ ವಿಸರ್ಜನಾ ಸ್ಥಳಗಳನ್ನೇ ಬಳಸುವಂತೆ ಮನವಿ ಮಾಡಲಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು, ಪ್ಲಾಸ್ಟಿಕ್ ಅಲಂಕಾರಿಕ ಸಾಮಗ್ರಿಗಳು ಸೇರಿದಂತೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಜಲಮೂಲಗಳಿಗೆ ಹಾಕದಂತೆ ಪಾಲಿಕೆ ಸೂಚಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ 2570 ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಗಣೇಶ ಮೂರ್ತಿ ವಿಸರ್ಜನೆ ವಿಚಾರದಲ್ಲಿ ಸಮಯ ಪಾಲನೆ ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಮನವಿ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗುತ್ತಿದೆ. ಬೆಂಗಳೂರು ವಿಧಾನಸೌಧದಲ್ಲಿ ಪ್ರಧಾನ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ.

ಉದ್ಘಾಟಿಸಲಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಸ್ಥಿತರಿರುವರು. ಕೋಲಾರದ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ನಾಳೆ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಟೈಗರ್ ಚಿತ್ರದ ಹಾಡು. ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಡಂತ ಹಳ್ಳಿ ಒಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಡ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು ಪೂನ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಬಿ ಎ ಡಿಗ್ರಿ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನೋ ಆಸೆ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ್ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗೆ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ, ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವು ಇಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನದ ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರೋ

0: ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಅದಕ್ಕೆ ಅನೆಸ್ಥೆಟಿಕ್ ಕೊಡ್ತಾರೆ. ನಾನು ನೋವಾಗ್ತದೆ ಅಂತ ತಿಳಿದು ನಗಿಯುವಂತ ಅನೆಸ್ಥೆಟಿಕ್ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನೆಸ್ಥೆಟಿಕ್ ಆಪರೇಷನ್.
1: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನ ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂಬಾವಿಲಾಸ ಅರಮನೆ ಆವರಣದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಾಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಯ ಆನೆಗಳಾದ ಧನಂಜಯ, ಗೋಪಿ, ಮಹೇಂದ್ರ, ಏಕಲವ್ಯ, ಕಾವೇರಿ, ಚೈತ್ರ, ಶ್ರೀಕಂಠ ಸೇರಿದಂತೆ ಒಟ್ಟು 12 ಆನೆಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಪೂಜೆ ಸಲ್ಲಿಸಿದರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪ್ರಕೃತಿ ವನ್ಯಜೀವಿಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ವನ್ಯಜೀವಿ ಹಾಗೂ ಪ್ರಕೃತಿಯ ಸಂರಕ್ಷಣೆಗಾಗಿ ಕೆಲಸ ಮಾಡಲು ಯುವ ಮನಸ್ಸುಗಳನ್ನು ಪ್ರೇರೇಪಿಸಲು ಝೂ ಕ್ಲಬ್ ಅನ್ನು ಆಯೋಜಿಸುತ್ತಿದೆ. ಇದು 15 ವಾರಗಳ ಕಾರ್ಯಕ್ರಮವಾಗಿದ್ದು ಅಕ್ಟೋಬರ್ 4 ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮ ಪ್ರತಿ ಭಾನುವಾರ ನಡೆಯಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ವಿಯೆಟ್ನಾಂ ವಿದೇಶಾಂಗ ಸಚಿವ ಲೇ ಹೊಯ್ ಟ್ರುಂಗ್ ಅವರೊಂದಿಗೆ 19 ಜಂಟಿ ಆಯೋಗದ ಸಭೆಯಲ್ಲಿ ಮಾತುಕತೆ ನಡೆಸಿದರು. ಈ ಸಭೆ ಉಭಯ ದೇಶಗಳ ನಡುವಿನ ಬದ್ದತೆಗಳ ಅನುಷ್ಠಾನವನ್ನು ಪರಿಶೀಲಿಸಿತು. ಪರಸ್ಪರ ರಾಜತಾಂತ್ರಿಕ ವಲಯದ ಮೂಲಕ ಜನರಿಗೆ ನೇರ ಪ್ರಯೋಜನ ನೀಡುವ ನಿಟ್ಟನಲ್ಲಿ ಈ ಸಭೆಯು ಮಹತ್ವದ್ದಾಗಿದೆ ಎಂದು ಜೈಶಂಕರ್ ಹೇಳಿದರು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆ ಮತ್ತು ಎಲ್ಲ ರಾಷ್ಟ್ರಗಳ ಕಲ್ಯಾಣಕ್ಕೆ ಇಂಧನ ಭದ್ರತೆಯು ನಿರ್ಣಾಯಕ ಅಡಿಪಾಯವಾಗಿದೆ ಎಂದು ಬ್ರಿಕ್ಸ್ ನಾಯಕರು ಪ್ರತಿಪಾದಿಸಿದ್ದಾರೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಗುಜರಾತ್ನ ಕಚ್ ಪ್ರದೇಶದಲ್ಲಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿ ಸಂರಕ್ಷಣಾ ಕ್ರಮಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸಾಫ್ಟ್ ರಿಲೀಸ್ ಕೇಂದ್ರ ಮತ್ತು ಸಯಾರ ವನ್ ಕವಚವನ್ನು ಉದ್ಘಾಟಿಸಿದರು. ಮಿಜೋರಾಂ ಮುಖ್ಯಮಂತ್ರಿ ಲಾಲ್ ದುಹೋಮಾ ಮಿಜೋ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಉಳಿಸಿಕೊಂಡೇ ಹಿಂದಿ ಕಲಿಯುವಂತೆ ಯುವಜನರಿಗೆ ಕರೆ ನೀಡಿದ್ದಾರೆ. ಐಜ್ವಾಲ್ನಲ್ಲಿ ನಡೆದ ಹಿಂದಿ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಂವಹನ ಮತ್ತು ಉದ್ಯೋಗಾವಕಾಶಗಳ ದೃಷ್ಟಿಯಿಂದ ಹಿಂದಿ ಭಾಷೆಯ ಜ್ಞಾನ ಮಹತ್ವದ್ದಾಗಿದೆ ಎಂದರು. ಪಂಜಾಬ್ ಇದೇ ಮೊದಲ ಬಾರಿಗೆ ಹಾಕಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ 2026 ಆತಿಥ್ಯ ವಹಿಸಲಿದೆ. ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಇಂದು ಟೂರ್ನಿಯ ಲಾಂಛನವನ್ನು ಬಿಡುಗಡೆ ಮಾಡಿದರು. ಅಕ್ಟೋಬರ್ 27 ನವೆಂಬರ್ 5 ನಡೆಯಲಿರುವ ಟೂರ್ನಿಯ ಲೀಗ್ ಹಂತದ ಪಂದ್ಯಗಳು ಜಲಂಧರ್ನ ಒಲಿಂಪಿಯನ್ ಸುರ್ಜಿತ್ ಸಿಂಗ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಏಳು ಗಂಟೆ 6:07 ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಾಂಧವ್ಯ ಬೆಸೆಯುವ ಗಣೇಶ ಮತ್ತೆ ಬಂದ ಅನ್ನುವಂತ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಗಣೇಶ ವಿಸರ್ಜನೆ ಒಂದು ರೀತಿಯ ಭಾವುಕ ವಿದಾಯದೊಂದಿಗೆ ಜರುಗುವಂತಹದ್ದು. ಭಕ್ತರು ತಮ್ಮ ಶ್ರದ್ಧೆಗೆ ತಕ್ಕಂತೆ 1 ದಿವಸ, 3 ದಿವಸ, 5 ದಿವಸ, 7 ದಿವಸ ಅಥವಾ 10 ದಿನಗಳವರೆಗೆ ಗಣೇಶನ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಹಬ್ಬದ ಕೊನೆಯ ದಿನವಾದ ಅನಂತ ಚತುರ್ದಶಿಯಂದು ಗಣಪತಿ ಬಪ್ಪ ಮೋರ್ಯ ಮುಂದಿನ ವರ್ಷ ಬೇಗ ಬಾ ಅಂತ ಜೈಕಾರದೊಂದಿಗೆ ಗಣೇಶನ ಮೂರ್ತಿಯನ್ನು ನದಿ, ಕೆರೆ ಅಥವಾ ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರೆ. ಈ ವಿಸರ್ಜನೆ ಪ್ರಕೃತಿಯ ಚಕ್ರ ಹಾಗೂ ಭಗವಂತನ ಮರಳುವಿಕೆಯನ್ನು ಸಂಕೇತಿಸುತ್ತೆ.

ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು ಹಾಡಿದ ಜಸ್ಟ್ ಆಕಸ್ಮಿಕ ಚಿತ್ರದ ಹಾಡು ಇದಾಗಿತ್ತು. ಶಿವಾನಂದ್ ಜಮಖಂಡಿ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಭಾರತದ ಗಡಿಯನ್ನು ದಾಟಿ ವಿಶ್ವದಾದ್ಯಂತ ಜನಪ್ರಿಯತೆ ಗಳಿಸಿರುವ ಗಣೇಶ ಚತುರ್ದಶಿ ಏನಿದೆ, ದೇಶದ ವಿವಿಧ ರಾಜ್ಯಗಳಲ್ಲಿ ತನ್ನದೇ ಆದ ವಿಶಿಷ್ಟ ಆಚರಣಾ ಶೈಲಿಯನ್ನು ಹೊಂದಿದೆ. ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿಯ ಸಂಭ್ರಮ, ಅದರಲ್ಲೂ ಮುಂಬೈ ನಗರದಲ್ಲಿ ಅತ್ಯಂತ ಅದ್ಧೂರಿಯಾಗಿರುತ್ತೆ. ಅಲ್ಲಿರುವಂತಹ ಲಾಲ್ಬಾಗ್ಚ ರಾಜ ಗಣೇಶ ದರ್ಶನವನ್ನು ಪಡೆಯುವುದಕ್ಕೆ ಲಕ್ಷಾಂತರ ಭಕ್ತರು, ಸೆಲೆಬ್ರಿಟಿಗಳು ಸಾಲನ್ನು ನಿಲ್ತಾರೆ. ಹತ್ತನೇ ದಿನ ನಡೆಯುವಂತಹ ಬೃಹತ್ ವಿಸರ್ಜನಾ ಮೆರವಣಿಗೆ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ. ಇನ್ನು ಗೋವಾದಲ್ಲಿ ಈ ಹಬ್ಬವನ್ನು ಚಾವತ್ ಅಥವಾ ಪರ್ವ ಅಂತಲೂ ಕೂಡ ಕರೀತಾರೆ. ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿ ಮಾಡುವ ಈ ಹಬ್ಬದಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ವಿಶೇಷ ಮೂರ್ತಿಗಳನ್ನು ಪೂಜಿಸುವಂಥದ್ದು, ಜೊತೆಗೆ ಸಾಂಪ್ರದಾಯಿಕ ಪೂವ ಮತ್ತು ಮೋದಕ ಭಕ್ಷ್ಯಗಳನ್ನು ಸೇವಿಸುವ ಸಂಪ್ರದಾಯವಿದೆ.

0: ಹೇಮಂತ್ ಮತ್ತು ಸಂಗಡಿಗರು ಹಾಡಿದ ಹಾಯ್ ಕೃಷ್ಣ ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ಕೆ ರಾಮನಾರಾಯಣ ಅವರ ರಚನೆಗೆ ಎ ಟಿ ರವೀಶ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಆರೋಗ್ಯ ಭಾಗ್ಯವನು ಮನಕೆ ತನುಗೆಂತಂತೆ ಹಾರೈಸು ಒಡೆಹಲವು ಸರಳ ನೀತಿಗಳ. ಆರೋಗ್ಯ ಭಾಗ್ಯವನು ಮನಕೆ ತನುಗೆಂತಂತೆ ಹಾರೈಸು ಒಡೆಹಲವು ಸರಳ ನೀತಿಗಳ. ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.
1: ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.

ಆರೋಗ್ಯ ಭಾಗ್ಯವನು ಮನಕ್ಕೆ ತನುಗೆಂದಂತೆ. ಎಷ್ಟು ಚಂದದ ಮಾತು. ನಾವು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀವಿ. ಎಷ್ಟೋ ಸಾರಿ ನಾವು ಆರೋಗ್ಯ ಸರಿ ಇಲ್ಲ ಅನ್ನೋದು ದೇಹದ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ದೈಹಿಕ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ ಅಂತ ಡಿವಿಜಿ ಹೇಳ್ತಾರೆ. ಮನಕ್ಕೆ ತನುಗೆಂತಂತೆ, ದೇಹಕ್ಕೆ ಹೇಗಂತೀವೋ ಹಾಗೆ ಮನಸ್ಸಿನ ಆರೋಗ್ಯ ಕೂಡ ನೋಡ್ಕೋಬೇಕಾದ್ರೆ, ಹಾರೈಸುವಡೆ ನಿನ್ನ ಮನಸ್ಸಿನ ಆರೋಗ್ಯವು ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ ಹಲವು ಸರಳ ನೀತಿಗಳ ಧಾರೈಸು. ಸಿಂಪಲ್, ಕೆಲವು ಸರಳ ಸೂತ್ರಗಳಿದ್ದಾವೆ ಜೀವನದ. ದೊಡ್ಡ ದೊಡ್ಡ ಕೆಲಸ ಮಾಡಬೇಡ. ನಿಜವಾಗಲೂ ಜೀವನ ಚೆನ್ನಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು ಅನ್ನೋದಾದರೆ, ದೇಹದ ಆರೋಗ್ಯದ ಹಾಗೆ ಮನಸ್ಸಿನ ಆರೋಗ್ಯ ಇರಬೇಕು ಅಂತ ಅಪೇಕ್ಷೆ ಇದ್ದರೆ ಸರಳ ನೀತಿಗಳನ್ನು ಪಾಲಿಸಪ್ಪ ಜೀವನದಲ್ಲಿ. ಯಾವುದು? ನೆನಸಿನಲ್ಲಿ, ನುಡಿಯಲ್ಲಿ, ನಡತೆಯಲ್ಲಿ. ಎಷ್ಟು ದೊಡ್ಡ ಮಾತು. ಮೂರೇ ಮೂರು ಸಾಕು ಸ್ವಾಮಿ. ನೆನಸಿನಲ್ಲಿ ಅಂದರೆ ನಮ್ಮ ಚಿಂತನೆಯಲ್ಲಿ, ನುಡಿಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ, ನಡೆಯುವಂಥ ರೀತಿಯಲ್ಲಿ. ನಮ್ಮ ಚಿಂತನೆಯಲ್ಲಿ ಸರಳ ರೀತಿ ಇರಲಿ, ನಮ್ಮ ಮಾತಿನಲ್ಲಿ ಸರಳತೆ ಇರಲಿ, ನಮ್ಮ ನಡತೆಯಲ್ಲಿ ಸರಳತೆ ಇರಲಿ. ಹಾಗಿದ್ದಾಗ ಪಾರಾಗು ಸುಳಿಯಿಂದ ಮಂಕುತಿಮ್ಮ, ಈ ಜೀವನ ವ್ಯವಹಾರದ ಸುಳಿಯಿಂದ ಪಾರಾಗಿ ಹೋಗ್ತೀವಿ ಅಂತ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ. ನೀವೇನು ಮಾಡ್ತಿರೋ ಬಿಡ್ತಿರೋ, ಜೀವನದಲ್ಲಿ ಮೂರು ಫ್ಯಾಕ್ಟ್ರಿ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಮೂರು ಫ್ಯಾಕ್ಟ್ರಿ ಇಟ್ಕೋಬೇಕಂತೆ ನಾವು, ಮೂರು ಫ್ಯಾಕ್ಟ್ರಿ ಯಜಮಾನರಾಗಬೇಕು ಅಂತ. ಐಸ್ ಫ್ಯಾಕ್ಟ್ರಿ ಇನ್ ಯುವರ್ ಬ್ರೈನ್, ಆ್ಯಂಡ್ ಸ್ವೀಟ್ ಫ್ಯಾಕ್ಟ್ರಿ ಅನ್ನೋ ಟಂಗ್, ಆ್ಯಂಡ್ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್ ಅಂತ. ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಇರಬೇಕಂತೆ, ತಲೆ ಶಾಂತವಾಗಿರಬೇಕು. ಶುಗರ್ ಫ್ಯಾಕ್ಟ್ರಿ ಇನ್ ಯುವರ್ ಮೌತ್, ಮಾತು ನಯವಾಗಿರಬೇಕು, ಸಿಹಿಯಾಗಿರಬೇಕು. ಕೊನೆಗೆ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್, ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರಬೇಕು. ಅದಕ್ಕೆ ಚಿಂತನೆಯಲ್ಲಿ, ನುಡಿಯಲ್ಲಿ, ನಡೆಯಲ್ಲಿ ಕೆಲವು ಸರಳ ನೀತಿಗಳನ್ನು ಪಾಲಿಸಿದೊಡೆ ದೇಹಕ್ಕೆ ಹಾಗೆ ಆರೋಗ್ಯವೋ ಹಾಗೆ ಮನಸ್ಸಿಗೂ ಆರೋಗ್ಯ ಆಗಿ ಈ ಸುಳಿಯಿಂದ ಪಾರಾಗ್ತೀಯಪ್ಪ ನೀನು ಅಂತ ಹೇಳುವಂಥ ಮಾತು.

ಕೀಳಲು ಬೇಡ, ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಮರವ ನೀನರಿಯುವಡೆ ಬುಡವ, ಕೀಳಲು ಬೇಡ ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು, ನಿರುಕಿಸುತ ತಳಿರಲರ ಮಂಕುತಿಮ್ಮ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು, ನಿರುಕಿಸುತ ತಳಿರಲರ ಮಂಕುತಿಮ್ಮ.

ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾರೆ, ಮರವ ನೀನು ಅರಿಯುವಡೆ ಈ ಮರ ಎಂಥದ್ದು ಒಳ್ಳೆಯದೋ ಕೆಟ್ಟದೋ ಅಂತ ಹುಡುಕ್ಬೇಕಾದ್ರೆ ಬುಡವ ಕೀಳಲು ಬೇಡ, ಅದನ್ನು ಕಿತ್ತು ಕಿತ್ತು ಬೇರೆ ಎತ್ತಿ ನೋಡೋ ಕಾರಣ ಇಲ್ಲ, ಗಿಡ ಚೆನ್ನಾಗಿದೆಯಾ ಅಂತ ಹೇಳೋದಕ್ಕೆ. ತರಿಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ, ಎಲೆ ಕಡ್ಡಿ ಕಿತ್ತು ಹಾಕ್ಬಿಟ್ಟು ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ. ಅದಕ್ಕೇನು ಮಾಡಬೇಕು, ಬಹಳ ಸುಲಭವಾದ ಮಾತು, ಎರೆ ನೀರ ನೀರು ಹಾಕು, ಸುರಿ ಗೊಬ್ಬರವ ಗೊಬ್ಬರ ಹಾಕು, ಕೆದಕು ಪಾತಿಯನು ಮಣ್ಣು ಸಡ್ಲ್ ಮಾಡು, ನೀರು ಕಿಸುತ್ತ ತಳಿರಾರಲ್ಲ ಮಂಕೋತಿಮ್ಮ, ನೋಡ್ಕೊಂಡಿರು ಅದು ಗಿಡ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಅದರ ಚಿಗುರನ್ನು ನೋಡು, ತಳಿರು ಅಂದರೆ ಚಿಗುರು, ಅಲರು ಅಂದರೆ ಹೂವು, ಅದರ ಚಿಗುರನ್ನು ಹೂವನ್ನು ನೋಡ್ತಾ ಇರೋ ಯಾವ ಗಿಡ ಅಂತ ಗೊತ್ತಾಗ್ಬಿಡುತ್ತೆ.

0: ವಿವೇಕಾನಂದರು ಮಾತನ್ನು ಹೇಳ್ತಾರೆ, ಮಕ್ಕಳನ್ನು ಬೆಳೆಸೋದು ಅಂದರೆ ಸಸಿ ಬೆಳೆಸಿದ ಹಾಗೆ. ಸಸಿ ದೊಡ್ಡದಾಯ್ತಾ ಇಲ್ಲ ಅಂತ ದಿನ ಯಾರೂ ಕಿತ್ತಿ ಕಿತ್ತಿ ನೋಡಲ್ಲ, ಉದ್ದಾಯ್ತಾ ಅಂತ. ಮಣ್ಣು ಸಡ್ಲು ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಿ ಬಿಸಿಲು ಬೀಳೋಗ್ಬಿಟ್ರೆ ಮರ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಹಾಗೆ ನಾವು ಒಂದು ಜೀವನದ ಐಶ್ವರ್ಯವನ್ನು ಗಮನಿಸಬೇಕಾದ್ರೆ ಅದಕ್ಕೆ ಬೇಕಾಗಂಥ ಪೋಷಣೆಯನ್ನು ಕೊಡು, ನೀರು ಹಾಕು, ಗೊಬ್ಬರ ಹಾಕು, ಮಣ್ಣು ಸಡ್ಲು ಮಾಡು, ಅದನ್ನು ಗಮನತಾ ಇದ್ದು ನೋಡ್ಕೊ, ಆ ಮರದ ಗುಣ ನಿನಗೇ ಗೊತ್ತಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ.
3: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ, ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
3: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಸೆಪ್ಟೆಂಬರ್ 17ರಿಂದ ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ವಾರ್ತೆಗಳ ವಿವರ. ಭಾರತದ ಪ್ರಮುಖ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಮ್ಮೇಳನ ಹಾಗೂ ಪ್ರದರ್ಶನವಾದ ಸೆಮಿಕಾನ್ ಇಂಡಿಯಾ 2026ರ 5ನೇ ಆವೃತ್ತಿಯು ಸೆಪ್ಟೆಂಬರ್ 17ರಿಂದ 19ರವರೆಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. 3 ದಿನಗಳ ಉನ್ನತ ಮಟ್ಟದ ಚರ್ಚೆಗಳು ಮತ್ತು ಭಾರತದ ವೇಗವಾಗಿ ವಿಸ್ತರಿಸುತ್ತಿರುವ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಗೆ ಈ ಸಮ್ಮೇಳನ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಜಾಗತಿಕ ಕೈಗಾರಿಕಾ ಸಂಘವಾದ ಸೆಮಿ ಜಂಟಿಯಾಗಿ ಈ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಕಂಪನಿಗಳು, ಉದ್ಯಮ ನಾಯಕರು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಶೈಕ್ಷಣಿಕ ಸಂಸ್ಥೆಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ಒಂದು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು, ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಭಾರತದ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಯನ್ನು ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಬಲವಾದ ನೀತಿ, ಬೆಳೆಯುತ್ತಿರುವ ಉದ್ಯಮ ಮತ್ತು ವಿಶ್ವಾಸಾರ್ಹ ಮತ್ತು ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯು ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚು ಪ್ರಮುಖ ನಾಯಕನನ್ನಾಗಿ ರೂಪಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಒಂದು ದಳ ಕಳೆದು ಹೋದರೂ ಇಡೀ ಕಮಲದ ಸೌಂದರ್ಯ ಕುಂದುತ್ತದೆ. ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೆ ಸೂಕ್ತ ಗೌರವ ಮತ್ತು ಘನತೆಯನ್ನು ಖಾತ್ರಿಪಡಿಸುವ ಜೊತೆಗೆ ಹಿಂದಿ ಭಾಷೆಯು ಕೇಂದ್ರ ಪಾತ್ರವನ್ನು ನಿರ್ವಹಿಸಬೇಕು ಎಂದಿದ್ದಾರೆ. ನವಿ ಮುಂಬೈನಲ್ಲಿ 2 ದಿನಗಳ ಹಿಂದಿ ದಿವಸ್ ಮತ್ತು 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಅನೇಕ ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಭಾರತೀಯ ಭಾವನೆ ಮತ್ತು ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು. ಭಾಷಾ ವೈವಿಧ್ಯತೆಯು ದೇಶದ ಶಕ್ತಿಯಾಗಿದ್ದು ಹಿಂದಿ ಭಾಷೆಯು ವಿವಿಧ ಭಾರತೀಯ ಭಾಷೆಗಳ ನಡುವೆ ಪರಿಣಾಮಕಾರಿ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಷ್ಟ್ರೀಯ ಐಕ್ಯತೆಯನ್ನು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆ ಮತ್ತು ಎಲ್ಲ ರಾಷ್ಟ್ರಗಳ ಕಲ್ಯಾಣಕ್ಕೆ ಇಂಧನ ಭದ್ರತೆಯು ನಿರ್ಣಾಯಕ ಅಡಿಪಾಯವಾಗಿದೆ ಎಂದು ಬ್ರಿಕ್ಸ್ ನಾಯಕರು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳು ಇಂಧನ ಮಾರುಕಟ್ಟೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮತ್ತು ವೈವಿಧ್ಯಮಯ ಮೂಲಗಳಿಂದ ಅಡೆತಡೆ ಇಲ್ಲದ ಇಂಧನ ಪೂರೈಕೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿರ್ಣಾಯಕ ಇಂಧನ ಮೂಲಸೌಕರ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇಂಧನ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಸಿದ್ದರು. ತತ್ವಜ್ಞಾನಿ ತಿರುವಳ್ಳುವರ್ ರಚಿಸಿರುವ ತಿರುಕ್ಕುರುಳ್ ಅನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ತಿರುಕ್ಕುರುಳ್ನ ರಷ್ಯನ್ ಭಾಷೆಯ ಅನುವಾದದ ಪ್ರತಿಯನ್ನು ಪ್ರಧಾನಿ ನೀಡಿದ್ದಕ್ಕೆ ಮುರುಗನ್ ಧನ್ಯವಾದ ತಿಳಿಸಿದ್ದಾರೆ. ಮುಂಬೈನ ಥಾಣೆಯಲ್ಲಿ ಗಣೇಶೋತ್ಸವ ಅಂಗವಾಗಿ ಸುಪ್ರಸಿದ್ಧ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಪಂಚಮುಖಿ ಗಣೇಶನ ಸುಂದರ ಮರಳು ಶಿಲ್ಪವನ್ನು ರಚಿಸಿದ್ದಾರೆ. ಗಣೇಶನ ಪಂಚಮುಖಿ ರೂಪದ ಈ ಮರಳು ಶಿಲ್ಪವು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಗಣೇಶನ ಪಂಚಮುಖಿ ರೂಪವನ್ನು ಕಲಾತ್ಮಕವಾಗಿ

0: ಮೂಡಿಸುವ ಕಲಾವಿದನ ಕೈಚಳಕದ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಚೌಕಟ್ಟೊಂದು ಪ್ರಸ್ತಾಪಿಸಿದೆ. ಇದರಡಿ 1,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಅಸಾಮಾನ್ಯ ವರ್ಗಾವಣೆಗಳು ಮ್ಯೂಲ್ ಖಾತೆಗಳು ಅಥವಾ ಸೈಬರ್ ವಂಚನೆಗೆ ಸಂಬಂಧಿಸಿದ್ದಿರಬಹುದು ಎಂದು ಗುರುತಿಸಲ್ಪಟ್ಟಾಗ ಬ್ಯಾಂಕುಗಳು ಇಡೀ ಖಾತೆಯನ್ನು ಸ್ಥಗಿತಗೊಳಿಸುವ ಬದಲು ಕೇವಲ ವಿವಾದಿತ ವಹಿವಾಟಿನ ಮೊತ್ತವನ್ನು ಮಾತ್ರ ತಾತ್ಕಾಲಿಕವಾಗಿ ತಡೆಹಿಡಿಯಲಿವೆ. ಗ್ರಾಹಕರ ಘೋಷಿತ ಪ್ರೊಫೈಲ್ಗೆ ಹೊಂದಿಕೆಯಾಗದ ಹಠಾತ್ ಅಥವಾ ತಿಳಿದಿರುವ ಸೈಬರ್ ವಂಚನೆ ಜಾಲಕ್ಕೆ ಸಂಬಂಧಿಸಿದ ವರ್ಗಾವಣೆಗಳನ್ನು ಗುರುತಿಸಲು ಬ್ಯಾಂಕುಗಳು ಕೃತಕ ಬುದ್ಧಿಮತ್ತೆ ಆಧಾರಿತ ವಹಿವಾಟು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಬಳಸಲು ಪ್ರಸ್ತಾಪಿಸಿದೆ. ಈ ಕರಡು ನಿರ್ದೇಶನಗಳು 2027 April 1 ಜಾರಿಗೆ ಬರಲಿವೆ. ಆದಾಗ್ಯೂ ಬ್ಯಾಂಕುಗಳು ಅವುಗಳನ್ನು ಮೊದಲೇ ಅಳವಡಿಸಿಕೊಳ್ಳಬಹುದು. ಆರ್ಬಿಐ ಪ್ರಕಾರ ಈ ಚೌಕಟ್ಟು ಸುಪ್ರೀಂಕೋರ್ಟ್ನ August 4 ಆದೇಶದ ಅನುಸಾರ ಜಾರಿಗೊಳಿಸಲಾಗುತ್ತಿದೆ. ಸೇನೆಯ ಅವಿರತ ಪ್ರಯತ್ನಗಳಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಈ ಪ್ರಯತ್ನಗಳು ಹಿಂಸಾಚಾರದಲ್ಲಿ ಗಮನಾರ್ಹ ಇಳಿಕೆ, ಪ್ರತಿಭಟನೆಗಳ ಕಡಿತ ಮತ್ತು ಕಲ್ಲು ತೂರಾಟದ ಘಟನೆಗಳು ಶೂನ್ಯ ಮಟ್ಟಕ್ಕೆ ತಲುಪಲು ಕಾರಣವಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗಿದ್ದವು. ಆದಾಗ್ಯೂ ಕಳೆದ ವರ್ಷದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಟ್ಟದ ಮಾತುಕತೆಗಳ ನಂತರ ಪರಿಸ್ಥಿತಿ ಬಹುತೇಕ ಸ್ಥಿರಗೊಂಡಿದೆ. ಆದರೂ ಅನಿಶ್ಚಿತತೆಯ ಅಂಶಗಳು ಮುಂದುವರಿದಿವೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಇಂದು ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3% ಹೆಚ್ಚು ಏರಿಕೆಯಾಗಿವೆ. ದಿನದ ವಹಿವಾಟಿನಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $108.22 3.4% ಏರಿಕೆ ಕಂಡಿತ್ತು. ಅದೇ ವೇಳೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $103.11 3% ಏರಿಕೆಯಾಗಿದೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026 ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕರ್ವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. 14, 17 ಹಾಗೂ 19 ವರ್ಷ ಒಳಗಿನ ಬಾಲಕಿಯರ ವಿಭಾಗಗಳಲ್ಲಿ ಕರ್ನಾಟಕದ ತಂಡಗಳು ಎದುರಾಳಿ ತಂಡಗಳನ್ನು ಮಣಿಸಿ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿವೆ. ತಂಡದ ನಾಯಕಿ ಖುಷಿ ಮೋಹನಗೌಡ, ತರಬೇತುದಾರರ ಸಂತೋಷ್, ಮುನಿರಾಜು, ಮುನಿಕೃಷ್ಣ ಅವರು ತಂಡದ ಗೆಲುವಿಗೆ ಸ್ಫೂರ್ತಿಯಾಗಿದ್ದರು. 14 ವರ್ಷ ಒಳಗಿನ ತಂಡವನ್ನು ಖುಷಿ ಮೋಹನಗೌಡ, 17 ವರ್ಷ ಒಳಗಿನ ತಂಡವನ್ನು ಆದ್ಯ, 19 ವರ್ಷ ಒಳಗಿನ ತಂಡವನ್ನು ಪರ್ಲ್ ಚಾವಿ ಮುನ್ನಡೆಸಿದರು. ಚಿಲ್ಲರೆ ಹಣದುಬ್ಬರವು ಆಗಸ್ಟ್ನಲ್ಲಿ 4.82% ಏರಿಕೆಯಾಗಿದ್ದು ಈ ವರ್ಷ ಸತತ 3ನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ 4% ಹೆಚ್ಚಿನ ಮಟ್ಟದಲ್ಲಿಯೇ ಮುಂದುವರೆದಿದೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಿಕೆಯಾದ ಕಾರಣ ಜುಲೈನಲ್ಲಿ ದಾಖಲಾಗಿದ್ದ 4.45% ಮಟ್ಟಕ್ಕಿಂತ ಆಗಸ್ಟ್ನ ಹಣದುಬ್ಬರ ದರ ಹೆಚ್ಚಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. September 17 ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ.

0: ಅಭಿಪ್ರಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಶಿವು ಜಮಖಂಡಿ ಅವರು ರಚಿಸಿ ಸಂಗೀತ ನೀಡಿ ಹಾಡಿದ ಗುಲಾಲ್ .com ಚಿತ್ರದ ಹಾಡನ್ನು ಕೇಳಿ.

ಮಂತ್ರಂ ಚಿತ್ರದ ಹಾಡು ಪ್ರಸಾರ ಆಯಿತು. ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಎಸ್ ಎಸ್ ಸಜ್ಜನ್ ಅವರ ರಚನೆಗೆ ರಶೀದ್ ಖಾನ್ ಅವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಗೋವಿಂದ ಮೆನ್ನನ್ ಅವರು, ಹನುಮಂತಪ್ಪ ಹುಲಗಮ್ಮನವರ್, ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಿಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ, ಕೌಸಲ್ಯವರು ಬನಶಂಕರಿಯಿಂದ, ಭಾಗ್ಯಲಕ್ಷ್ಮಿ ಬೆಂಗಳೂರು ಹೊಸ ಪಾಳ್ಯದಿಂದ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯ ಅರುಣ ಮೈತ್ರಿಯವರು, ರಾಜುವರು ವಿಜಯನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಪ್ರಭಾಕರ್ ಅವರು ಉತ್ತರಹಳ್ಳಿಯಿಂದ, ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಕೆಲಾರಿ, ಧನುಷ್, ರಾಜಶ್ರೀ, ಪುಂಡಲಿಕ ಸಿದ್ದಲಿಂಗವ್ವ ಹಾಗೂ ಅವರ ಮನೆಯವರು, ಎಸ್ ರಾಜು ಅವರು ಚಿಕ್ಕಹಂಕನಹಳ್ಳಿಯಿಂದ ತಮ್ಮ 49ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ.

ಹಾಗೆ ವಿಲಿಯಂ ಪಿಂಟು ಅವರು ಪುತ್ತೂರಿನಿಂದ ಸಂದೇಶವನ್ನು ರವಾನಿಸಿದ್ದಾರೆ. ರೋಹಿತ್ ಅವರು ದಾಸನ್ಪುರದಿಂದ, ಮಂಜುನಾಥ್, ಪ್ರೀತಂ, ಮೃತ್ಯುಂಜಯ, ಕೊಂಡಿಕೊಪ್ಪ, ಮನಕವಾಡ ಇಲ್ಲಿಂದ, ಹುವಾಲೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಅನುಷ ಅವರು ನಂಬರ್ ಎಂಡಿಂಗ್ ವಿತ್ 062 ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶವನ್ನು ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ.

ಭಗವಂತ್ ಕೇಸರಿ ಚಿತ್ರದ ಹಾಡು ಇದಾಗಿತ್ತು. ವಿಶಾಖ್ ಮತ್ತು ಸುಶ್ರೀ ಅವರ ಧ್ವನಿಗಳಲ್ಲಿ ಹಾಡು ಮೂಡಿ ಬಂತು. ಪ್ರತಾಪ್ ಭಟ್ ಅವರ ರಚನೆಗೆ ಎಸ್ ಎಸ್ ತಮ್ಮನ್ ಅವರ ಸಂಗೀತವಿತ್ತು. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಚೆನ್ನಪ್ಪ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಕುಕ್ಕನೂರು ತಾಲೂಕು ಬೈದವಟ್ಟಿ ಗ್ರಾಮದ ವೀರೇಶ್ ಬನ್ನಿಮಠ ಸಾಹಿತ್ಯ ಸುರೇಖ್ ಅವರ ಸಂದೇಶ ಕೂಡ ಬಂದಿದೆ. ಈ ಹಾಡಿನೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಮರ್ಕೋಸುರ್ ದೇಶಗಳ ನಡುವೆ ಕಾಗದರಹಿತ ವ್ಯಾಪಾರವನ್ನು ಸುಗಮಗೊಳಿಸುವ ಹಾಗೂ ಸುಂಕ ವಲಯದ ಕಾರ್ಯವಿಧಾನಗಳನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ಭಾರತ ಮರ್ಕೋಸುರ್ ಆದ್ಯತೆಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಇಂದು ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3%ಕ್ಕಿಂತ ಹೆಚ್ಚು ಏರಿಕೆಯಾಗಿವೆ. ಯಮನ್ನ ಹೌತಿ ಬಂಡುಕೋರರು ದಕ್ಷಿಣ ಕೆಂಪು ಸಮುದ್ರದಲ್ಲಿರುವ ಮತ್ತಷ್ಟು ಆಯಕಟ್ಟಿನ ದ್ವೀಪಗಳನ್ನು ವಶಪಡಿಸಿಕೊಂಡಿದ್ದಾರೆ. ಯಮನ್ ಸರ್ಕಾರದ ಅಧಿಕಾರಿಗಳು ಮತ್ತು ಹೌತಿ ವಕ್ತಾರರ ಪ್ರಕಾರ ಬಾಬ್ ಎಲ್ ಮಂದೆಬ್ ಜಲಸಂಧಿಯಿಂದ 160 ಕಿಲೋಮೀಟರ್ ಉತ್ತರದಲ್ಲಿರುವ ಗ್ರೇಟರ್ ಹನೀಷ್ ಮತ್ತು ಲೆಸ್ಸರ್ ಹನೀಷ್ ದ್ವೀಪಗಳಲ್ಲಿ ಬಂಡುಕೋರರು ತಮ್ಮ ಯೋಧರನ್ನು ನಿಯೋಜಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನೂತನ ದೇವಾಲಯದ ಲೋಕಾರ್ಪಣಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಬಳಿಕ ಈ ವಿಷಯ ತಿಳಿಸಿದರು. ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ವಿಜಯಪುರ ನಗರದಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗಿರುವ ಹಾಗೂ ಮನೆಗಳಲ್ಲಿ ಪೂಜಿಸಲಾಗುವ ಗಣೇಶ ಮೂರ್ತಿಗಳ ವಿಸರ್ಜನೆ ಸುಗಮವಾಗಿ ಸುರಕ್ಷಿತವಾಗಿ ನಡೆಯುವಂತೆ ಮಹಾನಗರ ಪಾಲಿಕೆಯು ಕೃತಕ ವಿಸರ್ಜನಾ ಹೊಂಡಗಳನ್ನು ನಿರ್ಮಿಸಿದೆ. ಆನೆ ದಾಳಿಗೆ ಒಳಗಾಗಿ ರೈತ ಮೃತಪಟ್ಟ ಘಟನೆ ಇಂದು ಗುಂಡ್ಲುಪೇಟೆ ತಾಲೂಕಿನ ಕೋಟೆಕೆರೆ ಗ್ರಾಮದಲ್ಲಿ ವರದಿಯಾಗಿದೆ. ಕೋಟೆಕೆರೆ ಗ್ರಾಮದ 68 ವರ್ಷದ ಜನ್ನೂರ ನಾಯಕ ಮೃತ ದುರ್ದೈವಿ. ಜಾನುವಾರುಗಳನ್ನು ಮೇಯಿಸುತ್ತಿದ್ದಾಗ ಏಕಾಏಕಿ ಕಾಡಾನೆ ದಾಳಿ ನಡೆಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಸರಣಿಯ 2ನೇ ಪಂದ್ಯ ನಾಳೆ ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮೊದಲ ಪಂದ್ಯದಲ್ಲಿ 7 ವಿಕೆಟ್ಗಳ ಗೆಲುವು ಸಾಧಿಸಿರುವ ಭಾರತ 1-0 ಮುನ್ನಡೆಯಲಿದ್ದು ನಾಳೆಯ ಪಂದ್ಯ ಗೆದ್ದರೆ ಸರಣಿ ತನ್ನದಾಗಿಸಿಕೊಳ್ಳಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸಮಯ 8:03:20 ಇನ್ನು ಮುಂದೆ ಕಾರ್ಯಕ್ರಮ ಭಾವಚಿತ್ತಾರ. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ರಾತ್ರಿ 9:00 ಇಂಪಾದ ಭಾವಗೀತೆಗಳು ನಿಮಗಾಗಿ ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಮೊದಲಿಗೆ MD ಪಲ್ಲವಿ ಅವರು ಹಾಡಿರುವ ಭಾವಗೀತೆಯನ್ನ ಕೇಳಿ

ನರಸಿಂಹ ನಾಯಕ್ ಅವರು ಹಾಡಿದ ಕುವೆಂಪು ಅವರ ರಚನೆಯನ್ನ ಕೇಳಿದ್ರಿ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 8:21:40 ಸಿ ಅಶ್ವಥ್ ಅವರು ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ.

ಪ್ರೇಮಲತ ದಿವಾಕರ್ ಮತ್ತು ಸಂಗಡಿಗರು ಹಾಡಿದ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ರಚನೆಯನ್ನ ಕೇಳಿದ್ರಿ. ಭಾವಚಿತ್ರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

ರಾಜ್ಕುಮಾರ್ ಭಾರತಿ ಅವರು ಹಾಡಿದ ಕೆ ಎಸ್ ನಿಸ್ಸಾರ್ ಅಹಮದ್ ಅವರ ರಚನೆ ಮುಡಿಬಂತು. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ. ಸಂಗೀತ ನೀಡಿದ್ದಾರೆ ಉಪಾಸನ ಮೋಹನ್, ಹಾಡಿದ್ದಾರೆ ಮಹೇಶ್ ಪ್ರಿಯದರ್ಶನ್.

ಮಹೇಶ್ ಪ್ರಿಯದರ್ಶನ್ ಅವರು ಹಾಡಿದ ಭಾವಗೀತೆಯೊಂದಿಗೆ ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸಮಯ ಸರಿಯಾಗಿ 9:16:32 ಇನ್ನು ಮುಂದೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10:00 ಇಂಪಾದ ಹಿಂದಿ ಹಾಡುಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಮೈನೆ ಪ್ಯಾರ್ ಕಿಯ ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್. ಅಸದ್ ಭೋಪಾಲಿ ಅವರ ರಚನೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ.

ಆಕ್ಸೆ ಕೇಲೆಂಗೆ ಚಿತ್ರದ ಹಾಡು ಪ್ರಸಾರ ಆಯಿತು. ಆಶಾ ಭೋಸ್ಲೆ, ಅಮಿತ್ ಕುಮಾರ್, ಕವಿತಾ ಕೃಷ್ಣಮೂರ್ತಿ ಮತ್ತು ಉದಿತ್ ನಾರಾಯಣ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಆನಂದ್ ಭಕ್ಷಿ ಅವರ ರಚನೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು. 9:32:25 ಹಿಂದಿ ಮೆಲಡೀಸ್ ಕಾರ್ಯಕ್ರಮದಲ್ಲಿ ಇನ್ನೀಗ ಕಭಿ ಖುಷಿ ಕಭಿ ಗಮ್ ಚಿತ್ರದ ಹಾಡು, ಅನಿಲ್ ಪಾಂಡೆ ಅವರು ಬರೆದ ಹಾಡಿಗೆ ಸಂದೇಶ್ ಶಾಂಡಿಲ್ಯ ಅವರ ಸಂಗೀತವಿದೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅಲ್ಕಯಾಗ್ನಿಕ್.

0: कभी खुशी के लिए बुरा लगेगा उसे
1: किसे
0: अरे खुदा को भाई।

ಕಿಶೋರ್ ಕುಮಾರ್, ಅಲ್ಕಾ ಯಾಜ್ಞಿಕ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ದಾತ ಚಿತ್ರದ ಹಾಡು ಪ್ರಸಾರ ಆಯಿತು. ಫರೂಕ್ ಕೈಸರ್ ಅವರ ರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತವಿತ್ತು. ಈಗ ಕಿಶೋರ್ ಕುಮಾರ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ

ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಖುಷಿ ಕೊಟ್ಟುವಂಥ ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಚಂದ್ರಶೇಖರ್ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹ್ಯಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ, ಡಾಕ್ಟರ್ ಅನಂತಕುಮಾರ ಅರಸು, ಕಡಬ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಟ್ರೆ, ರಾಣಿಯವರು ಮಳೂರಿನಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಮಮತಾ ಮೇಘ, ಧ್ರುವ ಪಟ್ನಿ ಕೇಶವಪುರ, ಹುಬ್ಬಳ್ಳಿಯಿಂದ ಶಾಂತಾ ಚರಬಡಿಗೇರ, ಕೊಕ್ಕನೂರು ಹರಿಹರದಿಂದ ಸಂದೇಶ ರವಾನಿಸಿದ್ದಾರೆ.

ಪಂಕಜ್ ಉದಾಸ್, ಅನುರಾಧ ಪೌದ್ವಾಲ್ ಅವರು ಹಾಡಿದ ದಯಾವಾನ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ರಾಜ್ಯ ಬಿಜೆಪಿ ಮುಖಂಡರ ಜೊತೆ ಬೆಂಗಳೂರಿನ ಬಿಜೆಪಿಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಅಂತರ್ಜಲ ಮಟ್ಟ ಕುಸಿದಿದ್ದು, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಮತ್ತು ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಇಂದು ತಿಳಿಸಿದ್ದಾರೆ. ಬೆಂಗಳೂರಿನ ಯಡಿಯೂರು ಕೆರೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿಂದು ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಈ ಸಂದರ್ಭದಲ್ಲಿ ಹಲವು ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಹಾಸನದ ಸಂತೆಪೇಟೆ ಬಳಿ ಇರುವ 220 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಇಂದು 100 MVA ಪರಿವರ್ತಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ.

ನೆಲೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ನೇಪಾಳ ವಿದ್ಯುತ್ ಪ್ರಾಧಿಕಾರಕ್ಕೆ ಈ ವರ್ಷದ ಡಿಸೆಂಬರ್ 31ರವರೆಗೆ ಪ್ರತಿದಿನ 18 ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಮುಜಫರ್ಪುರ ಡಾಲ್ಗೇಪರ್ ಮಾರ್ಗದ ಮೂಲಕ ಗರಿಷ್ಠ 600 ಮೆಗಾವ್ಯಾಟ್ ಹಾಗೂ ಟನಕ್ಪುರ ಮಹೇಂದ್ರನಗರ ಮಾರ್ಗದ ಮೂಲಕ 54 ಮೆಗಾವ್ಯಾಟ್ ವರೆಗೆ ವಿದ್ಯುತ್ ವಿತರಿಸಲು ಅನುಮತಿ ನೀಡಲಾಗಿದೆ. ಒಂದು ತಿಂಗಳ ಕಾಲ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಅವಧಿಯಲ್ಲಿ ದೆಹಲಿ ಸರ್ಕಾರ 13,800 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ಈ ಅಭಿಯಾನ ಈ ತಿಂಗಳ 17ರಂದು ಪ್ರಾರಂಭವಾಗಿ ಅಕ್ಟೋಬರ್ 17ರಂದು ಮುಕ್ತಾಯಗೊಳ್ಳಲಿದೆ. ಜಮ್ಮು ಚಲನಚಿತ್ರೋತ್ಸವದ 5ನೇ ಆವೃತ್ತಿಯು ಇದೇ 17ರಂದು ಆರಂಭವಾಗಲಿದ್ದು, ಉದ್ಘಾಟನಾ ಸಮಾರಂಭ ಜಮ್ಮುವಿನ ಅಭಿನವ ಥಿಯೇಟರ್ನ ರೈಟರ್ಸ್ ಕ್ಲಬ್ನಲ್ಲಿ ನಡೆಯಲಿದೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. 14, 17 ಹಾಗೂ 19 ವರ್ಷ ಒಳಗಿನ ಬಾಲಕಿಯರ ವಿಭಾಗಗಳಲ್ಲಿ ಕರ್ನಾಟಕದ ತಂಡಗಳು ಎದುರಾಳಿ ತಂಡಗಳನ್ನು ಮಣಿಸಿ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:03:36. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಪೂಜಾ ಚಿತ್ರದ ಹಾಡನ್ನು ಕೇಳಿ. ಚಿತ್ರ ಅವರು ಈ ಹಾಡಿಗೆ ದನಿಗೂಡಿಸಿದ್ದಾರೆ, ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಜಸ್ಟ್ ಆಕಸ್ಮಿಕ ಚಿತ್ರದ ಹಾಡನ್ನು ಹಾಡಿದವರು ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್. ಶಿವಾನಂದ್ ಜಮಖಂಡಿ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಈಗ ಏಕಲವ್ಯ ಚಿತ್ರದ ಹಾಡನ್ನು ಕೇಳಿ. ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದವರು ಸೋನು ನಿಗಮ್ ಮತ್ತು ಸೈಂಧವಿ. ವಿಜಯ್ ಈಶ್ವರ್ ಅವರು ಬರೆದ ಗೀತೆ ಇದು.
1: For you, I don't know why I miss you.

ಕೃಷ್ಣನ್ ಅನುರಾಧ ಭಟ್ ಅವರು ಹಾಡಿದ ಚಿನ್ನದ ಗೊಂಬೆ ಚಿತ್ರದ ಹಾಡನ್ನ ಕೇಳಿದ್ರಿ. ಪ್ರಶಾಂತ್ ರಮೇಶ್ ಅವರು ಬರೆದ ಹಾಡಿಗೆ ಧನಶೀಲನವರ ಸಂಗೀತವಿತ್ತು. ಈಗ ಪ್ರಸಾರ ಆಗುವಂತ ಹಾಡು ಈ ಪ್ರೀತಿ ಏಕೆ ಭೂಮಿ ಮೇಲಿದೆ. ಚಿತ್ರದ ಗೀತೆ ಪ್ರೇಮ್ ಅವರ ಧ್ವನಿಯಲ್ಲಿದೆ. ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ಪ್ರೇಮ್.

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಯುದ್ಧಕಾಂಡ ಚಿತ್ರದ ಹಾಡು ಮೂಡಿಬಂತು. ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದು ಹಂಸಲೇಖ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, 10:37:26. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ಮೂಡಿ ಬರ್ತಾ ಇವೆ. ಈಗ ರಂಗಿತ ರಂಗ ಚಿತ್ರದ ಹಾಡನ್ನು ಕೇಳಿ. ವಿಜಯ್ ಪ್ರಕಾಶ್, ದೀಪಿಕಾ ಮತ್ತು ಅನೂಪ್ ಅವರು ಹಾಡಿರುವ ಗೀತೆ. ಅನೂಪ್ ಭಂಡಾರಿ ಅವರ ರಚನೆ ಮತ್ತು ಸಂಗೀತ ಈ ಹಾಡಿಗಿದೆ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ನಾನೊಬ್ಬ ಕಳ್ಳ ಚಿತ್ರದ ಹಾಡು ಪ್ರಸಾರ ಆಯಿತು. ಜೀವದೇ ಶಂಕರ್ ಅವರು ಬರೆದ ಈ ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈಗ ಕಿಸ್ ಚಿತ್ರದ ಹಾಡನ್ನು ಕೇಳಿ. ಶ್ರೇಯ ಘೋಷಾಲ್ ಅವರು ಹಾಡಿರುವ ಗೀತೆ. ಎ ಪಿ ಅರ್ಜುನ್ ಅವರು ಬರೆದ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೆ ಕಲ್ಯಾಣ್ ಅವರು ರಚಿಸಿದ ಯುವನ್ ಶಂಕರ್ ರಾಜಾ ಅವರ ಸಂಗೀತವಿದ್ದ ಮದನ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಹಲಸೂರು ಕೆರೆಯಲ್ಲಿ ಆಹಾರ ಸಚಿವ ರಿಜ್ವಾನ್ ಹರ್ಷದ್ ಇಂದು ಗಣೇಶ ಮೂರ್ತಿಗಳನ್ನು ವಿಸರ್ಜಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರಾದ ಜಿ ಜಗದೀಶ್ ಹಾಗೂ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಮಾಜ ಕಲ್ಯಾಣ ಇಲಾಖೆಯಿಂದ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುತ್ತಿದ್ದು, ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯಲ್ಲಿಂದು ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ತಮ್ಮ ಪೂರ್ವಜರ ಸಮಾಧಿಗಳಿಗೆ ಗೌರವ ಸಮರ್ಪಿಸಿದರು. ಬಳಿಕ ತಮ್ಮ ತಾಯಿ ಗೌರಮ್ಮ ಅವರನ್ನು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದರು. ಭಾರತದ ಪ್ರಮುಖ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಮ್ಮೇಳನ ಹಾಗೂ ಪ್ರದರ್ಶನವಾದ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಯು ಸೆಪ್ಟೆಂಬರ್ 17-19 ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು, ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಿಂದಿ ರಾಷ್ಟೀಯ ದಿವಸ್ ಸಂದರ್ಭದಲ್ಲಿ ಹೇಳಿದ್ದಾರೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ನ್ಯೂಜಿಲೆಂಡ್ ರಾಯಲ್ ನೌಕಾಪಡೆ ಮುಖ್ಯಸ್ಥ ರಿಯರ್ ಅಡ್ಮಿರಲ್ ಗ್ಯಾರಿನ್ ಗೋಲ್ಡಿಂಗ್ ಅವರನ್ನು ಭೇಟಿ ಮಾಡಿ ನೌಕಾಪಡೆಗಳ ನಡುವಿನ ಬಾಂಧವ್ಯ ವೃದ್ಧಿ ಕಾರ್ಯಾಚರಣೆಯಲ್ಲಿ

ಸಹಕಾರ ವಿಸ್ತರಣೆ ಹಾಗೂ ಸಮುದ್ರ ಸಂಬಂಧಿತ ಮಾಹಿತಿ ವಿನಿಮಯ ಬಲಪಡಿಸುವ ಕುರಿತು ಚರ್ಚಿಸಿದರು. ಚಿಲ್ಲರೆ ಹಣದುಬ್ಬರವು ಆಗಸ್ಟ್ನಲ್ಲಿ ಶೇಕಡಾ 4.82ಕ್ಕೆ ಏರಿಕೆಯಾಗಿದ್ದು ಈ ವರ್ಷ ಸತತ ಮೂರನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ಶೇಕಡಾ 4ರ ಗುರಿಗಿಂತ ಹೆಚ್ಚಿನ ಮಟ್ಟದಲ್ಲಿಯೇ ಹಣದುಬ್ಬರ ಮುಂದುವರೆದಿದೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಿಕೆಯಾದ ಕಾರಣ ಜುಲೈನಲ್ಲಿ ದಾಖಲಾಗಿದ್ದ ಶೇಕಡಾ 4.45ರ ಮಟ್ಟಕ್ಕಿಂತ ಆಗಸ್ಟ್ನ ಹಣದುಬ್ಬರ ದರ ಹೆಚ್ಚಾಗಿದೆ. ಸೇನೆಯ ಅವಿರತ ಪ್ರಯತ್ನಗಳಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ತಿಳಿಸಿದೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026ರ ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ ರಿಕರ್ವ್ನ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.